ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿರಲಿಲ್ಲ. ಈ ಅಸ್ಪಷ್ಟವಾದ ಮ್ಯಾಪಿಂಗ್ ಅಥವಾ ಮುದ್ರಣ ದೋಷದ ಪರಿಣಾಮವಾಗಿ ಜಯಮಹಲ್ ಅಥವಾ ಯಲಹಂಕ ಎರಡು ಕ್ಷೇತ್ರದ 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಪತ್ತೆ ಹಚ್ಚಲು ಇಲ್ಲಿನ ಮತದಾರರಿಗೆ ಸಾಧ್ಯವಾಗುತ್ತಿಲ್ಲ. ಇದು ಮತದಾರರ ದಾಖಲೆಯ ಸಿಂಧುತ್ವ ಮತ್ತು ಪತ್ತೆ ಹಚ್ಚುವಿಕೆಗೆ ಸಂಬಂಧಿಸಿದಂತೆ ಗಮನಾರ್ಹ ಗೊಂದಲವನ್ನು ಉಂಟು ಮಾಡಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮ ದಿನಾಚರಣೆಗೆ ಮುನ್ನ ಪಿಡಿಪಿ ಪಕ್ಷದ ನಾಯಕಿ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರನ್ನು ಪೊಲೀಸರು ಗೃಹ ಬಂಧನದಲ್ಲಿ ಇರಿಸಿದ್ದಾರೆಂದು ಅವರ ಪುತ್ರಿ ಇಲ್ತಿಜಾ ಮುಫ್ತಿ ರವಿವಾರ ತಿಳಿಸಿದ್ದಾರೆ. ನಮ್ಮನ್ನು ಹುತಾತ್ಮ ದಿನಾಚರಣೆ ಮುನ್ನ ಯಾಕೆ ಗೃಹ ಬಂಧನದಲ್ಲಿ ಇಡಲಾಗಿದೆ ಎಂಬುದು ನಮಗಿಂತ ಚೆನ್ನಾಗಿ ಜಮ್ಮು ಕಾಶ್ಮೀರ ಪೊಲೀಸರಿಗೆ ತಿಳಿದಿದೆ ಎಂದು ಇಲ್ತಿಜಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 1931 ಶ್ರೀನಗರದ ಕೇಂದ್ರೀಯ ಕಾರಾಗೃಹದ ಹೊರಭಾಗದಲ್ಲಿ ಡೋಗ್ರಾ ಸೇನೆಯಿಂದ ಹತ್ಯೆಯಾದ 22 ಮಂದಿಯ ಸ್ಮರಣಾರ್ಥವಾಗಿ ಜಮ್ಮು ಕಾಶ್ಮೀರದಲ್ಲಿ ಜುಲೈ 13ರಂದು ಹುತಾತ್ಮ ದಿನವನ್ನು ಆಚರಿಸಲಾಗುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯ ಸರ್ಕಾರವಿದ್ದಾಗ ಜುಲೈ 13 ಸಾರ್ವತ್ರಿಕ ರಜಾ ದಿನವಾಗಿತ್ತು. ಆದರೆ ಕೇಂದ್ರಾಡಳಿತ ಪ್ರದೇಶವಾದ ಬಳಿಕ 2020ರಿಂದ ಆ ದಿನವನ್ನು ಗೆಜೆಟೆಡ್ ರಜಾ ದಿನಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಕಾಶ್ಮೀರದಲ್ಲಿ ತಾವು ಸ್ಥಾಪಿಸಿದ್ದೇವೆ ಎನ್ನಲಾದ ಸಹಜ ಪರಿಸ್ಥಿತಿ ಎಂದರೆ ಇದೇನು? ಸಿದ್ರಾದಲ್ಲಿ ಮನೆಯನ್ನು ನೆಲಸಮಗೊಳಿಸಲು ಮತ್ತು ತಮ್ಮ ಅನುಕೂಲಕ್ಕಾಗಿ ವಿರೋಧಿನ ಬಂಧನದಲ್ಲಿರಿಸಲು ಸ್ಥಳೀಯ ಸರ್ಕಾರ ಕೂಡ ಪೊಲೀಸರೊಂದಿಗೆ ಕೈಜೋಡಿಸಿದೆ ಎಂದು ಅವರು ಇಲ್ತಿಜಾ ಆಪಾದನೆ ಮಾಡಿದ್ದಾರೆ. ಕಾನ್ಸಾಸ್ ಸಿಟಿಯಲ್ಲಿ ರವಿವಾರ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದ ಹೆಚ್ಚುವರಿ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ 2026ರ ಆವೃತ್ತಿಯ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದಿದೆ. ಜೂಲಿಯನ್ ಆಲ್ವರೆಸ್ 112ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಕ್ಕೆ ಮೇಲುಗೈ ಒದಗಿಸಿದರು. ಲಿಯೋನೆಲ್ ಮೆಸ್ಸಿ ಬಳಗ ಜುಲೈ 16ರಂದು ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪರೀಕ್ಷಾ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿರುವ ಪ್ರತಿಭಟನೆಯ ಅಂಗವಾಗಿ ಹವಾಮಾನ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ರವಿವಾರ 15ನೇ ದಿನಕ್ಕೆ ಕಾಲಿರಿಸಿದ್ದು ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿದೆ. ಅವರ ರಕ್ತದೊತ್ತಡ ಮತ್ತಷ್ಟು ಕುಸಿದಿದ್ದು ಉಪವಾಸ ಆರಂಭವಾಗಿದ್ದಿನಿಂದ ಒಟ್ಟು 7.5 ಕೆಜಿ ತೂಕ ಕಡಿಮೆಯಾಗಿದೆ ಎಂದು ವೈದ್ಯರು ವರದಿ ಮಾಡಿದ್ದಾರೆ. ಇದೇ ವೇಳೆ ಸಿಜೆಪಿ ಪ್ರತಿಭಟನೆ 23ನೇ ದಿನವನ್ನು ಪ್ರವೇಶಿಸಿದೆ. ಕೇರಳದ ಮಾಜಿ ಸಚಿವರಾದ ಕೆ ಶೈಲಜಾ, ಕೆಎನ್ ಬಾಲಗೋಪಾಲ್ ಮತ್ತು ಪಿ ರಾಜೀವ್, ಎಸ್ಪಿ ಸಂಸದ ಪುಷ್ಪೇಂದ್ರ ಸರೋಜಿ ಸೇರಿದಂತೆ ಹಲವು ರಾಜಕೀಯ ನಾಯಕರು ಮತ್ತು ಸಾರ್ವಜನಿಕ ಚಿಂತಕರು ರವಿವಾರ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಸಂವಾದ ನಡೆಸಿದ್ದಾರೆ ಎಂದು ಸಿಜೆಪಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ನಡುವೆ ಸಿಪಿಐ ಲಿಬರೇಷನ್ ಸಂಯೋಜಿತ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಸದಸ್ಯರು ಪ್ರತಿಭಟನಾ ಸ್ಥಳದಲ್ಲಿ ತಮ್ಮ ಪ್ರತ್ಯೇಕ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಮಳೆಗಾಲದ ಅಧಿವೇಶನದ ಮೊದಲ ದಿನವಾದ ಜುಲೈ 20ರಂದು ಸಂಸತ್ ಭವನಕ್ಕೆ ಶಾಂತಿಯುತ ಜಾಥಾ ನಡೆಸುವುದಾಗಿ ಸಿಜೆಪಿ ಘೋಷಿಸಿದೆ. ಬೈತಕೋಲ್ ಬಂದರಿನಲ್ಲಿ ಅಲಿಗದ್ದಾದ ಕಂಪನಿಗೆ ಸೇರಿದ ಎಂಟಿ ಪದ್ಮನಾಭ್ ಹಡಗಿನಿಂದ ಡಾಂಬರ್ ಸೋರಿಕೆಯಾಗಿರುವ ಘಟನೆ ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಬಂದರಿನ ಒಳಗಡೆ ಹಡಗಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಡಾಂಬರ್ ಚೆಲ್ಲಿಕೊಂಡಿದ್ದು ಅದರ ಒಂದು ಭಾಗ ಸಮುದ್ರಕ್ಕೂ ಸೇರಿರುವುದರಿಂದ ಸಮುದ್ರ ಮಾಲಿನ್ಯದ ಭೀತಿ ಎದುರಾಗಿದೆ. ಒಮನ್ನ ಶಿನಾಸ್ ಬಂದರಿನಿಂದ 4460 ಮೆಟ್ರಿಕ್ ಟನ್ ಬಿಟುಮೆನ್ ಹೊತ್ತು ಬಂದಿರುವಂತಹ ಈ ಒಂದು ಹಡಗು ಇಳಿಸುವ ವೇಳೆ ಅಥವಾ ತಾಂತ್ರಿಕ ದೋಷದಿಂದ ಈ ಸೋರಿಕೆ ಸಂಭವಿಸಿದೆ ಎನ್ನಲಾಗುತ್ತಿದೆ. ಬಿಸಿಯಾದ ಡಾಂಬರ್ ಬಂದರಿನ ಪ್ರದೇಶದಲ್ಲಿ ಹರಡಿಕೊಂಡಿರುವುದರ ಜೊತೆಗೆ ಸಮುದ್ರದ ನೀರಿನಲ್ಲೂ ಬೆರೆತಿರುವ ಮಾಹಿತಿ ಲಭ್ಯವಾಗಿದೆ. ಡಾಂಬರ್ ಸಮುದ್ರಕ್ಕೆ ಸೇರುವುದರಿಂದ ಮೀನು ಮತ್ತು ಇತರ ಜಲಚರಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಒಂದೂವರೆ ಶತಮಾನಕ್ಕೂ ಮೀರಿದ ಇತಿಹಾಸ ಹೊಂದಿರುವ ವೆನ್ಲಾಕ್ ಜಿಲ್ಲಾಸ್ಪತ್ರೆ ನೆರೆಯ ಕೇರಳ ರಾಜ್ಯ ಸೇರಿದಂತೆ 31 ಜಿಲ್ಲೆಯ ರೋಗಿಗಳಿಗೆ ಆರೋಗ್ಯ ಸೇವೆಯನ್ನು ನೀಡುತ್ತಾ ಇದೆ. ಮಾತ್ರವಲ್ಲದೆ ಈ ಆಸ್ಪತ್ರೆಗೆ ಮಂಜೂರಾಗಿರುವುದು 905 ಹಾಸಿಗೆಗಳು. ಆದರೆ ಪ್ರಸಕ್ತ 1088 ಹಾಸಿಗೆ ಸೇವೆಯನ್ನು ನೀಡುತ್ತಿದ್ದರೂ ರೋಗಿಗಳಿಗೆ ಐಸಿಯು ಬೆಡ್ಗಳ ಕೊರತೆಯ ಆರೋಪ ಮಾತ್ರ ಸಾಮಾನ್ಯವಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ನುರಿತ ನರ್ಸ್ಗಳು ಸೇರಿದಂತೆ ಅಗತ್ಯ ಸಿಬ್ಬಂದಿ ಕೊರತೆಯೂ ಕೂಡ ವೆನ್ಲಾಕ್ ಆಸ್ಪತ್ರೆಯನ್ನು ಕಾಡ್ತಾ ಇದೆ.
ಹೊರ ರಾಜ್ಯ ಜಿಲ್ಲೆಯಿಂದ ಮಾತ್ರವಲ್ಲ ಜಿಲ್ಲೆಯ ಖಾಸಗಿ ಅತ್ಯಾಧುನಿಕ ಆಸ್ಪತ್ರೆಗಳಿಂದಲೂ ಕೈಚೆಲ್ಲಲ್ಪಟ್ಟ

0: ಅಥವಾ ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದ ಕೊನೆಯ ಕ್ಷಣದಲ್ಲಿ ತುರ್ತು ಚಿಕಿತ್ಸೆಗಾಗಿ ವೆನ್ಲಾಕ್ ಆಸ್ಪತ್ರೆಯನ್ನು ಆಯ್ಕೆ ಮಾಡಲಾಗುತ್ತೆ. ವೈದ್ಯಕೀಯ ಕಾಲೇಜಿನೊಂದಿಗೆ ಅತ್ಯಾಧುನಿಕ ಸೌಲಭ್ಯದ ಸರ್ಕಾರಿ ಜಿಲ್ಲಾಸ್ಪತ್ರೆಯನ್ನು ಹೊಂದಿರುವ ಜಿಲ್ಲೆಗಳಿಂದಲೂ ಒಳರೋಗಿಗಳಾಗಿ ತುರ್ತು ಅಥವಾ ಹೆಚ್ಚಿನ ಚಿಕಿತ್ಸೆಗೆ ವೆನ್ಲಾಕಿಗೆ ಕಳುಹಿಸಲಾಗುತ್ತೆ. ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ಗುಣಮಟ್ಟ ಇದಕ್ಕೆ ಕಾರಣವಾಗಿದ್ದರೂ ರೋಗಿಯ ಹೆಚ್ಚುವರಿ ಒತ್ತಡಕ್ಕೆ ಪೂರಕವಾಗಿ ಐಸಿಯು ಸೇರಿದಂತೆ ಆಸ್ಪತ್ರೆಯ ವಿವಿಧ ಭಾಗದಲ್ಲಿ ಮುಖ್ಯವಾಗಿ ನುರಿತ ದಾದಿಯರನ್ನು ಅದರ ಕೊರತೆಯನ್ನು ಅನುಭವಿಸುವಂತಾಗಿದೆ. ಮಂಗಳೂರು ವಿಭಾಗದ ಅಂಚೆ ಇಲಾಖೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಜುಲೈ 13ರಿಂದ ಮಂಗಳೂರು ಪ್ರಧಾನ ಅಂಚೆ ಕಚೇರಿಯಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಸೇವೆ ಲಭ್ಯವಿದೆ. ಅಂದರೆ ಪಾಂಡೇಶ್ವರದಲ್ಲಿರುವ ಫೋರಂ ಫಿಜಾ ಮಾಲ್ನ ಎದುರು. ಈ ಅವಧಿಯಲ್ಲಿ ಸ್ಪೀಡ್ ಪೋಸ್ಟ್, ಪಾರ್ಸೆಲ್, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪಾರ್ಸೆಲ್ ಬುಕ್ಕಿಂಗ್, ಆಧಾರ್ ನೋಂದಣಿ, ನವೀಕರಣ ಸೇವೆಗಳು, ಅಂಚೆ ಉಳಿತಾಯ ಬ್ಯಾಂಕ್ ಸೇವೆಗಳು ಲಭ್ಯವಿರುತ್ತೆ. ಗ್ರಾಹಕರು ಸುಕನ್ಯಾ ಸಮೃದ್ಧಿ ಖಾತೆ, ರಾಷ್ಟ್ರೀಯ ಉಳಿತಾಯ ಪತ್ರ, ಕಿಸಾನ್ ವಿಕಾಸ್ ಪತ್ರ, ಮಾಸಿಕ ಆದಾಯ ಯೋಜನೆ, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ, ಸಾರ್ವಜನಿಕ ಭವಿಷ್ಯ ನಿಧಿ ಮತ್ತು ಪ್ರಧಾನಮಂತ್ರಿ ಜನಸುರಕ್ಷಾ ಯೋಜನೆಯ ಸಹಿತ ವಿವಿಧ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅಂಚೆ ಬ್ಯಾಂಕಿಂಗ್ನ ಈ ವಿಸ್ತರಿತ ಸಂಜೆ ಸೇವೆಯನ್ನು ಪಡೆಯಲು ಏಜೆಂಟ್ಗಳಿಗೆ ಅವಕಾಶವಿಲ್ಲ. ಅಂತಾರಾಷ್ಟ್ರೀಯ ಪಾರ್ಸೆಲ್ ಬುಕ್ಕಿಂಗ್ಗಾಗಿ ವಿಶೇಷ ಅಂತಾರಾಷ್ಟ್ರೀಯ ಬುಕ್ಕಿಂಗ್ ಕೌಂಟರ್ ಆರಂಭಿಸಲಾಗಿದೆ. ತರಬೇತಿ ಪಡೆದ ಸಿಬ್ಬಂದಿ ವಿದೇಶಗಳಿಗೆ ಪಾರ್ಸೆಲನ್ನು ಕಳುಹಿಸಲು ಅಗತ್ಯವಿರುವ ಕಸ್ಟಮ್ಸ್ ದಾಖಲೆಗಳ ಬಗ್ಗೆ ಗ್ರಾಹಕರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಅಲ್ಲದೆ ರಫ್ತುದಾರರು, ಆನ್ಲೈನ್ ಮಾರಾಟಗಾರರು, ರಫ್ತು ಪಾರ್ಸೆಲ್ಗಳು, ಇ ಕಾಮರ್ಸ್ ಸಾಗಣೆಯನ್ನು ವಿಶ್ವದಾದ್ಯಂತ ಗ್ರಾಹಕರಿಗೆ ಬುಕ್ಕಿಂಗ್ ರವಾನಿಸಲು ಡಾಕ್ ಫಾರ್ ನಿರ್ಯಾತ ಕೇಂದ್ರ ಸೇವೆಯನ್ನು ಬಳಸಿಕೊಳ್ಳಬಹುದು. ಪಾರ್ಸೆಲನ್ನು ಸುರಕ್ಷಿತವಾಗಿ ಕಳುಹಿಸಲು ಅಂಚೆ ಕಚೇರಿಯಲ್ಲಿ ವಿಶೇಷ ಪಾರ್ಸೆಲ್ ಪ್ಯಾಕೇಜಿಂಗ್ ಕೂಡ ಲಭ್ಯವಿದೆ. ಉದ್ಯೋಗಸ್ಥರು ಸಾರ್ವಜನಿಕರ ಅನುಕೂಲಕ್ಕೆ ಪ್ರತಿ ರವಿವಾರ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಆಧಾರ್ ಸೇವೆಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಬುಕ್ಕಿಂಗ್ ಸೇವೆಗಳು ಮಂಗಳೂರು ಪ್ರಧಾನ ಅಂಚೆ ಕಚೇರಿಯಲ್ಲಿ ಲಭ್ಯವಿರುತ್ತೆ ಎಂದು ಹಿರಿಯ ಅಂಚೆ ಪಾಲಕ ಲೋಕನಾಥ್ ಎಂ, ಹಿರಿಯ ಅಂಚೆ ಅಧೀಕ್ಷಕ ಜೋಸೆಫ್ ರಾಡ್ರಿಗಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೀಗ ಸಾರ್ವಜನಿಕರ ಅನುಕೂಲಕ್ಕಾಗಿ ಜುಲೈ 13ರಿಂದ ಮಂಗಳೂರು ಪ್ರಧಾನ ಅಂಚೆ ಕಚೇರಿಯಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಸೇವೆ ಕೂಡ ಲಭ್ಯವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಸಾಧಾರಣವಾಗಿ ಜುಲೈನಲ್ಲಿ ದಿನವಿಡೀ ಸುರಿಯುವ ಮಳೆ ಇದೀಗ ಕಾಣೆಯಾಗಿದೆ. ಕರಾವಳಿಯ ಸಾಂಪ್ರದಾಯಿಕ ನಿರಂತರ ಜಡಿಮಳೆಯ ಜಾಗವನ್ನು ಇದೀಗ ಅಲ್ಪಾವಧಿಯ ಮಳೆ ಆವರಿಸಿಕೊಂಡಿದೆ. ಜೂನ್ ತಿಂಗಳಿನಲ್ಲಿ ಜಿಲ್ಲೆಯ ಶೇಕಡ 33ರಷ್ಟು ಮಳೆ ಕೊರತೆಯನ್ನು ಎದುರಿಸಿದ್ದು ಜುಲೈ ಆರಂಭದಲ್ಲಿ ಕೆಲವು ದಿನ ಮಳೆಯ ಆರ್ಭಟವಿದ್ದರೂ ಬಳಿಕ ಕಾಣೆಯಾಗಿದೆ. ವಾಡಿಕೆಗಿಂತ ಶೇಕಡ 37 ಮಿಲಿಮೀಟರ್ ಮಳೆಯ ಕೊರತೆ ಇದೆ. ಅಂದರೆ ಶೇಕಡ 62ರಷ್ಟು ಮಿಲಿಮೀಟರ್ ಮಳೆಯಾಗಿದೆ. ಮುಂಬರುವ ದಿನದ ಮುನ್ಸೂಚನೆಯೂ ಅಷ್ಟೇನೂ ಆಶಾದಾಯಕವಾಗಿಲ್ಲ. ಈಗ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. 15-20 ನಿಮಿಷ ಬೋರ್ಗರೆದು ಸುರಿದು ನಂತರ ತಕ್ಷಣವೇ ನಿಂತು ಹೋಗುತ್ತಿದೆ. ಆದರೆ 2 ದಿನದಿಂದ ಜಡಿ ಮಳೆ ಇಲ್ಲ. ಇನ್ನು 1 ವಾರ ತನಕ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮೂಲಗಳು ತಿಳಿಸಿವೆ. ಇನ್ನು ಹವಾಮಾನ ಇಲಾಖೆ ಪ್ರಕಾರ ಈ ಬಾರಿ ನೈಋತ್ಯ ಮುಂಗಾರು ಸಾಕಷ್ಟು ದುರ್ಬಲಗೊಂಡಿದೆ. ಕರಾವಳಿಯುದ್ದಕ್ಕೂ ಬೀಸುವ ನೈಋತ್ಯ ಮತ್ತು ಪಶ್ಚಿಮ ಮಾರುತಗಳ ವೇಗ ಮತ್ತು ಸಾಂದ್ರತೆ ಎಂದಿಗಿಂತ ಕಡಿಮೆಯಾಗಿದ್ದು ಇದೇ ವೇಳೆ ಇಳಿಮುಖವಾಗಲು ಪ್ರಮುಖ ಕಾರಣವಾಗಿದೆ. ಈ ಬಾರಿಯ ಮುಂಗಾರಿನ ಮತ್ತೊಂದು ವಿಚಿತ್ರ ಗುಣವೆಂದರೆ ಅದರ ಪ್ರಾದೇಶಿಕ ಅಸಮತೋಲನ. ಮಳೆಯ ಹಂಚಿಕೆಯಲ್ಲೂ ವ್ಯತ್ಯಾಸ ಕಂಡುಬಂದಿದೆ. ಈ ಹಿಂದೆ ಮಂಗಳೂರಿನಲ್ಲಿ 15 ಸೆಂಟಿಮೀಟರ್ ಮಳೆಯಾದರೆ ಇಡೀ ನಗರದಲ್ಲಿ ಬಹುತೇಕ ಅಷ್ಟೇ ಪ್ರಮಾಣ ದಾಖಲಾಗಿತ್ತು. ಆದರೆ ಈಗ ಇಲ್ಲೂ ಕೂಡ ಅಸಮತೋಲನ ಕಂಡುಬಂದಿದೆ. ಮಳೆ ಕೊರತೆಯ ನಡುವೆಯೂ ಈ ಬದಲಾದ ಮಾದರಿಯಿಂದ ಕೆಲವು ಅನುಕೂಲಗಳು ಆಗಿವೆ. ಹಗಲು ವೇಳೆಯಲ್ಲಿ ಸುರಿಯುವ ಮಳೆಯ ಅವಧಿ ಕಡಿಮೆ ಇರುವುದರಿಂದ ಜಿಲ್ಲೆಯ ಆರ್ಥಿಕ ಚಟುವಟಿಕೆಗೆ ಯಾವುದೇ ಅಡ್ಡಿಯಾಗಿಲ್ಲ. ಆದರೆ ಭತ್ತದ ಕೃಷಿಗೆ ತೊಂದರೆಯಾಗಿದೆ. ಬೇಸಿಗೆಯಲ್ಲಿ ನೀರಿಲ್ಲ ಎಂಬ ಕಾರಣಕ್ಕೆ ಮನೆ ನಿರ್ಮಾಣದ ಕಾಮಗಾರಿಯನ್ನು ಕೂಡ ಸ್ಥಗಿತಗೊಳಿಸಿದವರಿಗೆ ಇದೀಗ ಕಾಮಗಾರಿ ಮುಂದುವರಿಸಲು ಅವಕಾಶ ಸಿಕ್ಕಿದಂತಾಗಿದೆ. ಜೂನ್ 1ರಿಂದ ಜುಲೈ 12ರ ತನಕ ಪ್ರಾಕೃತಿಕ ವಿಕೋಪದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಮಂದಿ ಪ್ರಾಣ ಕಳೆದುಕೊಂಡಿದ್ದರು, 4 ಮಂದಿ ಗಾಯಗೊಂಡಿದ್ದರು. 174 ಮನೆಗಳಿಗೆ ಭಾಗಶಃ ಹಾನಿಯಾಗಿತ್ತು. ಮೆಸ್ಕಾಂನ 1920 ವಿದ್ಯುತ್ ಕಂಬಕ್ಕೆ ಮತ್ತು 8 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿ ಉಂಟಾಗಿತ್ತು. ಕೇಳುಗರೆ, ಇದಿಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ?
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರಿ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಡಾಕ್ಟರ್ ರೆಡ್ಡಿ, ಇಂದಿರಾ ಹೆಗ್ಡೆ ಅವರ ಮಾತುಗಳು ಪ್ರಸಾರವಾಗುತ್ತೆ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರುತ್ತೆ. 11:00 ಯಕ್ಷಗಾನ ಬಂಗಾರ ಬೊಡದಿ ಭಾಗ 4 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಐಲೇಸಾ ಪದರಂಗಿತ ಭಾಗ 3 ಪ್ರಸಾರವಾಗುತ್ತೆ. 3:00 ಒಲವಿನ ಹಾಡು SMS ಆಧಾರಿತ ಕಾರ್ಯಕ್ರಮ ಮೂಡಿಬರುತ್ತೆ. 4:00 ವಾಯ್ಸ್ ಆಫ್ ಮಂಜುಳ, 5:00 ಡಾಕ್ಟರ್ ಗುರುರಾಜ ಕರ್ಜಗಿ, ರಾತ್ರಿ 7:00 ತುಳು ಕಾರ್ಯಕ್ರಮ, ರಾತ್ರಿ 8:00 ಯಕ್ಷಗಾನ, 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರ. ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದೆಷ್ಟೋ ಆಹಾರ ಪದಾರ್ಥವನ್ನು ಕೂಡ ನಾವು ಸೇವಿಸ್ತಾ ಇರ್ತೀವಿ. ಸೊ ಅಂತಹ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ವಿಷಯಗಳು ಕೂಡ ನಮ್ಮ ದೇಹದ ಒಳಗಡೆ ಪ್ರವೇಶಿಸುವಂಥದ್ದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಅಂಥದ್ರಲ್ಲಿ ದೂಷಿ ವಿಷ ಅಂತ ಕೂಡ ನಾವು ಒಂದು ಕಡೆ ಕರೀತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದೀವಿ. ಈ ವಿಷಯದಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಅಗದ ತಂತ್ರ ವಿಭಾಗದ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ,
0: ಹೇಗಿದ್ದೀರಿ ಡಾಕ್ಟರ್?
1: ಚೆನ್ನಾಗಿದ್ದೇನೆ.
0: ಎಸ್, ಇವತ್ತು ನಾವು ಪ್ರಾಚೀನ ಜ್ಞಾನ ಮತ್ತು ಒಂದು ರೀತಿಯ ಆಧುನಿಕ ಅಪಾಯ, ಈ ದೂಷಿ ವಿಷಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕಿದ್ದೀವಿ. ಈ ದೂಷಿ ವಿಷ ಅಂತ ಹೇಳಿದ್ರು ಕೂಡ ನಮ್ಮ ಕೇಳುಗರಿಗೂ ಕೂಡ ಒಂದು ರೀತಿಯ ಗೊಂದಲ ಆಗಿರ್ಬೋದು, ಏನಾಗಿರ್ಬೋದು ಅಂತ ಇದಂತ. ಸೊ ಹಾಗಾಗಿ ಮೊದಲನೇದಾಗಿ ನಾನು ಕೇಳುವಂಥದ್ದು, ದೂಷಿ ವಿಷ ಎಂದರೆ?
1: ದೂಷಿ ವಿಷದಲ್ಲಿ ಎರಡು ಪದ ಬರ್ತದೆ. ಒಂದು ದೂಷಿ ಅಂದರೆ ದುರ್ಬಲಗೊಂಡ ಅಥವಾ ಲೀನವಾದ, ವಿಷ ಅಂತ ಹೇಳಿದರೆ ನಂಜು ಅಥವಾ ವಿಷಕಾರಿ ವಸ್ತುಗಳು ಅಂತೇಳಿ ನಾವು ತಗೊಳ್ಬೋದು. ದೂಷಿ ವಿಷ ನಿಧಾನವಾಗಿ ಕೆಲಸ ಮಾಡುವ, ದೀರ್ಘಕಾಲ ದೇಹದಲ್ಲಿ ಸಂಗ್ರಹವಾಗುವ ವಿಷ ಪದಾರ್ಥವನ್ನು ಸೂಚಿಸ್ತದೆ. ಈಗ ನೋಡಿದರೆ ಪರಿಸರದಲ್ಲಿರುವಂತಹ ಮಾಲಿನ್ಯ ಆಗಿರ್ಬೋದು, ದೂಷಿತ ನೀರಿನ ಸೇವನೆ, ಅಶುದ್ಧ ಆಹಾರ ಸೇವನೆ, ಅನೇಕ ರಾಸಾಯನಿಕಗಳನ್ನು ನಾವು ಬಳಸ್ತಾ ಇದ್ದೇವೆ ಅಥವಾ ಕೀಟನಾಶಕಗಳು ಕೂಡ, ಹಾಗೆ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮತ್ತು ಸೌಂದರ್ಯ ಉತ್ಪನ್ನಗಳಂತಹ ಅಪಾಯಕಾರಿ ಪದಾರ್ಥಗಳಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಇದರಲ್ಲಿರುವಂತಹ ವಿಷಗಳು ಅಥವಾ ರಾಸಾಯನಿಕ ಪದಾರ್ಥಗಳು ನಿರಂತರವಾಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗ್ತದೆ. ಈ ದೂಷಿ ವಿಷ ಅಂತ ಹೇಳಿದರೆ ತಕ್ಷಣ ಗಂಭೀರ ಪರಿಣಾಮವನ್ನು ತೋರಿಸುವುದಿಲ್ಲ, ಆದರೆ ಕೆಲಕಾಲದ ನಂತರ ನಮ್ಮ ಶರೀರದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಸಿ ಅನೇಕ ದೀರ್ಘಕಾಲೀನ ರೋಗಗಳಿಗೆ ಕಾರಣ ಆಗ್ಬೋದು. ನಾವೀಗ ಮಾಡರ್ನ್ ಸೈನ್ಸಲ್ಲಿ ನೋಡಿದ್ರೆ ಇದನ್ನು ಬಯೋ ಅಕ್ಯುಮುಲೇಷನ್ ಮತ್ತು ಕ್ರಾನಿಕ್ ಎಕ್ಸ್ಪೋಜರ್ ಟು ಟಾಕ್ಸಿನ್ಸ್ ಮತ್ತು ಎನ್ವೈರನ್ಮೆಂಟಲ್ ಟಾಕ್ಸಿಸಿಟಿ ಅಂತೇಳಿ ಕೂಡ ಕರಿಬೋದು. ಒಂದು ಸಂಶೋಧನೆಯ ಪ್ರಕಾರ ನಮ್ಮ ಭಾರತದಲ್ಲಿ 2023 ಇಸವಿಯಲ್ಲಿ ವಾಯು ಮಾಲಿನ್ಯದಾಗಿ 18-20 ಲಕ್ಷ ಜನರು ಮರಣ ಹೊಂದಿರ್ತಾರೆ. ಅನೇಕ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ, ಈಗ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳಿರ್ಬೋದು ಅಥವಾ ಸ್ಟ್ರೋಕ್ ಆಗಿರ್ಬೋದು. ಇದಕ್ಕೆಲ್ಲ ಒಂದು ಕಾರಣ ಅಂತಂದರೆ ನಾವು ಸೇವಿಸುವಂಥ ಆಹಾರ ಹಾಗೂ ಪರಿಸರ ಮಾಲಿನ್ಯ ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
0: ಓಕೆ, ಓಕೆ. ಸೊ ಇದು ಈಗ ಸಾಮಾನ್ಯ ವಿಷಯಕ್ಕಿಂತ ಯಾವ ರೀತಿಯಲ್ಲಿ ಈ ಒಂದು ದೂಷಿ ವಿಷ ಭಿನ್ನ ಅಂತ ಹೇಳ್ಬೋದು?
1: ಅದೇ, ಇದು ತುಂಬ ಜನರಲ್ಲಿ ಒಂದು ಏನೋ ಒಂದು ಡೌಟ್ ಥರ ಕಾಣ್ತದೆ. ಅಂದರೆ ವಿಷ ಅಂತ ಹೇಳಿದ ಕೂಡಲೇ ನಾವೇನು ಅಂದ್ಕೊಳ್ತೇವೆ ಅಂದರೆ ತಿಂದ ತಕ್ಷಣ ಅಂದರೆ ಸಾಯುವುದು ಅಥವಾ ವಾಂತಿಯಾಗೋದು ಅಥವಾ ಭೇದಿಯಾಗೋದು, ತಲೆ ಸುತ್ತು ಬರುವುದು, ಪ್ರಜ್ಞೆ ತಪ್ಪುವುದು ಅಂತೇಳಿ. ದೂಷಿ ವಿಷ ಅದಕ್ಕಿಂತ ಭಿನ್ನವಾಗಿದೆ. ಈ ದೂಷಿ ವಿಷ ಅಂದರೆ ಅನೇಕ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಸಂಗ್ರಹವಾಗಿ ಹೋಗ್ತಾ ಇರ್ತದೆ, ತಕ್ಷಣ ಗಂಭೀರ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಇದು ದೇಹದಲ್ಲಿ ಹಲವು ವರ್ಷಗಳ ಕಾಲ ಸದ್ದಿಲ್ಲದೇ ಇರುತ್ತದೆ ಮತ್ತು ಕಾಲಕ್ರಮೇಣ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಅನೇಕ ರೋಗಗಳು ಅಂದರೆ ಮಧುಮೇಹ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಅನೇಕ ಥರದ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಕಾರಣ ಕೂಡ ಆಗ್ಬೋದು.
0: ಆಗ್ಬೋದಂತ. ಇದು ಯಾವ ರೀತಿಯಲ್ಲಿ ದೇಹವನ್ನು ಪ್ರವೇಶಿಸುತ್ತೆ ಮತ್ತು ದೇಹವನ್ನು ಪ್ರವೇಶಿಸಿದರೆ ಏನೇನಾಗುತ್ತೆ?
1: ನಮ್ಮ ದೇಹದಲ್ಲಿ ಇದು ಅನೇಕ ಕಾರಣಗಳಿಂದ ಪ್ರವೇಶ ಆಗ್ತದೆ. ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅಥವಾ ಉದಾಹರಣೆ ತಗೊಳ್ಬೇಕಂತಂದರೆ, ನಾವು ಸೇವಿಸುವಂತಹ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳು, ಇದರ ಮೇಲೆ ಸಿಂಪಡಿಸಿದಂತಹ ಅನೇಕ ಕೀಟನಾಶಕಗಳಾಗಿರ್ಬೋದು ಅಥವಾ ಅನೇಕ ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ನಾವು ಒಂದೊಂದು ಸಲ ಅದನ್ನು ತೊಳೆಯದೆ ಕೆಲವರು ಯೂಸ್ ಮಾಡಬಹುದು, ಅಥವಾ ಅಸಮರ್ಪಕ ಕೀಟನಾಶಕಗಳ ಬಳಕೆ ಆಗಿರ್ಬೋದು, ಮತ್ತು ಅತಿಯಾದ ತಂಪು ಪಾನೀಯಗಳ ಸೇವನೆ. ಈಗ ಕಾಲೇಜು ವಿದ್ಯಾರ್ಥಿಗಳಲ್ಲಂತೂ ಅತಿಯಾದ ತಂಪು ಪಾನೀಯಗಳ ಸೇವನೆ ಮಾಡ್ತಾರೆ. ಹಾಗೆ ಪ್ಯಾಕ್ ಮಾಡಿದಂತಹ ಆಹಾರದಲ್ಲಿರುವಂತಹ ರಾಸಾಯನಿಕಗಳಾಗಿರ್ಬೋದು, ಹಾಗೆ ನಾವು ಕುಡಿಯುವ ನೀರಿನಲ್ಲಿರುವಂತಹ ಲೆಡ್ ಅಥವಾ ಮರ್ಕ್ಯೂರಿ ಆರ್ಸೆನಿಕ್ಗಳಂತಹ ಹೆವಿ ಮೆಟಲ್ಸ್ ಅಂತ ಹೇಳ್ಬೋದು. ಹಾಗೆ ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂದರೆ, ಈಗ ತುಂಬ ಜನರು ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಆಹಾರದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕೂಡ ಹೆಚ್ಚಾಗ್ತಾ ಇದೆ, ಅದು ನಮ್ಮ ದೇಹದಲ್ಲಿ ಸೇರಿಕೊಳ್ತಾ ಇದೆ. ಹಾಗೆ ಅತಿಯಾದ ಪ್ಲಾಸ್ಟಿಕ್ಗೆ ಬಳಕೆ ಮಾಡುವಂತಹ ಕೆಮಿಕಲ್ಸ್, ಅದನ್ನು BPA ಅಂದರೆ ಬೈಸ್ಫಿನಾಲ್, ಅಥವಾ ಥ್ಯಾಲೇಟ್ಗಳಂತ ಹೇಳ್ತೇವೆ, ಇದು ಕೂಡ ಅನೇಕ ರೋಗಗಳಿಗೆ ಕಾರಣ ಆಗ್ತದೆ. ಅದಲ್ಲದೆ ಸ್ವಯಂ ಔಷಧ ಸೇವನೆ ಅಂದರೆ ಸೆಲ್ಫ್ ಮೆಡಿಕೇಷನ್, ವೈದ್ಯರನ್ನು ಸಂಪರ್ಕ ಮಾಡದೆ ನಾವೇ ಮೆಡಿಕಲ್ ಶಾಪಿಗೆ ಹೋಗಿ ಔಷಧವನ್ನು ಸೇವನೆ ಮಾಡುವಂಥದ್ದು, ಅಥವಾ ಪರಿಸರ ವಾಯುಮಾಲಿನ್ಯದಂತಹ ಅನೇಕ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ನಿಧಾನವಾಗಿ ಸಂಗ್ರಹವಾಗಿ ಕಾಲಕ್ರಮೇಣ ವಿವಿಧ ರೋಗಗಳಿಗೆ ಕಾರಣ ಆಗ್ಬೋದು
0: ಅಂತ ಹೇಳಿ. ಈಗ ದೂಷಿ ವಿಷಯದ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ ಅಂತ?
1: ಇದರಲ್ಲಿ ಲಕ್ಷಣಗಳು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಕೆಲವೊಂದು ಚೇಂಜಸ್ ಆಗ್ಬೋದು, ಅಂದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೆ. ಅಂದರೆ ಅತಿಯಾದ ನಿದ್ರೆ ಬರುವುದು, ಒಂದು ಥರದ ಆಲಸ್ಯ, ಮತ್ತು ಉತ್ಸಾಹ ಕಡಿಮೆ ಆಗೋದು, ಮತ್ತು ದೇಹದಲ್ಲಿ ಒಂಥರ ಭಾರವಾದಂತಕ್ಕೆ ಅನಿಸುವುದು, ಏನು ಶಕ್ತಿ ಇಲ್ಲದಾಗೆ ಅನಿಸೋದು, ಮತ್ತು ಅಕಾರಣವಿಲ್ಲದೆ ನೋವು, ಒಂಥರ ಮೈಕೈ ನೋವು ಆಗ್ಬೋದು, ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವೊಂದು ತೊಂದರೆಗಳಂತ ಹೇಳಿದರೆ ಪದೇ ಪದೇ ಅಜೀರ್ಣ ಆಗುವಂಥದ್ದು, ಆಮೇಲೆ ಊಟವನ್ನು ನೋಡಿದ ತಕ್ಷಣ ಬೇಡ ಅಂತೇಳಿ ಅನಿಸೋದು, ಮತ್ತು ವಾಂತಿ ಬಂದಂಗೆ ಆಗುವುದು, ಮತ್ತು ಪದೇ ಪದೇ ತಲೆನೋವು ಆಗಿರ್ಬೋದು, ಮತ್ತು ಹೆಚ್ಚಾಗಿ ಆಕಳಿಕೆ ಆಗುವುದು, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಉತ್ಸಾಹ ಅಥವಾ ಮನಸ್ಸಿರುವುದಿಲ್ಲ. ಇದೊಂದು ಕೆಲವೊಂದು ಲಕ್ಷಣಗಳು ಪ್ರಾರಂಭಿಕ ಹಂತದಲ್ಲಿ ಕಾಣಿಸಿಕೊಳ್ಬೋದು. ಈ ಥರ ವಿಷವು ಅಥವಾ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಸಂಗ್ರಹವಾದ ಹೊತ್ತಾಗಿ ಅನೇಕ ರೋಗಗಳಿಗೆ ಕಾರಣ ಆಗ್ಬೋದು ಅಥವಾ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಇದರಲ್ಲಿ ಕೆಲವೊಂದು ರೋಗಗಳಂತೇಳಿದರೆ, ಇದು ಮೊದಲನೇದಾಗಿ ನಮ್ಮ ಯಕೃತ್ ಅಥವಾ ಲಿವರ್ ಅಂತ ಹೇಳ್ತೇವೆ, ಅಥವಾ ಕಿಡ್ನಿ, ಮೂತ್ರಪಿಂಡ, ಇದನ್ನು ಹಾನಿ ಮಾಡ್ಬೋದು. ಮತ್ತು ಹೆಚ್ಚಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನುಗಳಲ್ಲಿ ಅಸಮತೋಲನ, ಅಂದರೆ ಇದರಿಂದಾಗಿ ಈಗ ನಾವು ನೋಡ್ತಾ ಇರ್ಬೋದು ಹೆಚ್ಚಿನ ಜನರು ಥೈರಾಯ್ಡಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಅಂದರೆ ಇನ್ಫರ್ಟಿಲಿ ಆಗಿರ್ಬೋದು, ಅಥವಾ ಅನೇಕ ಮಹಿಳೆಯರಲ್ಲಿ ನಾವು PCOD ಅಂತ ರೋಗಗಳು, ಹಾಗೆ ಇನ್ನು ಹೆಣ್ಣು ಮಕ್ಕಳಲ್ಲಿ ಬೇಗ ಮುಟ್ಟಾಗುವಿಕೆ, ಅದಲ್ಲದೆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ರೋಗಗಳು, ಮತ್ತು ಅಲರ್ಜಿ ರೋಗಗಳು ಅಂದರೆ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಪದೇ ಪದೇ ರೋಗಗಳಿಗೆ ತುತ್ತಾಗುವಂಥದ್ದು, ಅಥವಾ ಶ್ವಾಸಕೋಶದ ಅಲರ್ಜಿ ಆಗಿರ್ಬೋದು, ಚರ್ಮದ ಅಲರ್ಜಿ ಆಗಿರ್ಬೋದು. ಇದಲ್ಲದೆ ಮನುಷ್ಯನಲ್ಲಿ ಇನ್ನು ಕೆಲವರಲ್ಲಿ ನೋಡ್ಬೋದು ಅತಿಸಾರ ಆಗುವಂಥದ್ದು, ಅಥವಾ ಡಯೇರಿ ಅಂತೇಳಿ ಪದೇ ಪದೇ ವಾಂತಿ ಬರುವುದು, ಮತ್ತು ತಿಂದಂತಹ ಊಟ ಸರಿಯಾಗಿ ಪಚನ ಆಗುವುದಿಲ್ಲ ಅಥವಾ ಜೀರ್ಣ ಆಗುವುದಿಲ್ಲ. ಇದಲ್ಲದೆ ಈಗ ನೋಡಿರ್ಬೋದು ನಾವು ಮಧುಮೇಹ, ಅಂದರೆ ಭಾರತದಲ್ಲಿ ಮಧುಮೇಹಿಗಳ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಮತ್ತೆ ಒಬೆಸಿಟಿ, ಇದಕ್ಕೆ ಸಹ ಕೂಡ ಕಾರಣ ಆಗ್ತದೆ.
0: ಓಕೆ, ಎಸ್ ಇವಾಗ ಹೆಚ್ಚಿನ ಜನರು ಕೇಳುವಂಥದ್ದು ಇವಾಗ ವೈಜ್ಞಾನಿಕ ಪುರಾವೆ, ಯಾಕಂದರೆ ಅದಕ್ಕೆ ವೈಜ್ಞಾನಿಕ ಪುರಾವೆ ಇದೆಯಾ, ಇದಕ್ಕೆ ಇದೆಯಾ ಅಂತ ಹೇಳ್ಕೊಂಡು, ಯಾಕಂದರೆ ವಿಜ್ಞಾನ ಬೆಳೆದಂತೆಲ್ಲ ಜನರಲ್ಲಿ ಒಂದು ರೀತಿಯ ಕೇಳ್ತಾರೆ ಪುರಾವೆಯನ್ನು. ಸೊ ಇದಕ್ಕೂ ಕೂಡ ಒಂದು ರೀತಿಯ ವೈಜ್ಞಾನಿಕ ಪುರಾವೆ ಏನಾದರೂ ಒಂದು ಇದೆಯಾ ಅಂತ?
1: ಇದು ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ವರ್ಷಗಳ ಹಿಂದೆ ಹೇಳಿರುವಂಥದ್ದು. ಈಗ ನಾವು ನೋಡಬೇಕಾದ್ರೆ ಕೆಲವೊಂದು ವೈಜ್ಞಾನಿಕ ಪುರಾವೆಗಳು ತಗೊಳ್ಬೇಕು ಅಂತಿದ್ರೆ, ದೀರ್ಘಕಾಲೀನ ಕೀಟನಾಶಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಅನೇಕ ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣ ಆಗ್ಬೋದು. ಅದೇ ಥರ ನಾವು ಕುಡಿಯುವಂತಹ ನೀರಿನಲ್ಲಿರ್ಬೋದು ಅನೇಕ ರೀತಿಯ ಹೆವಿ ಮೆಟಲ್ಸ್ ಇರ್ತದೆ, ಅಂದರೆ ಆರ್ಸೆನಿಕ್, ಲೆಡ್, ಕ್ಯಾಡ್ಮಿಯಮ್. ಇದು ಏನಾಗ್ತಂದ್ರೆ ಮೂತ್ರಪಿಂಡಗಳಿಗೆ ಅಥವಾ ಕಿಡ್ನಿ ಮತ್ತು ಮೆದುಳಿಗೆ ಹಾನಿಯನ್ನು ಉಂಟು ಮಾಡ್ಬೋದು. ಅದೇ ಥರ ಪ್ಲಾಸ್ಟಿಕ್ನಲ್ಲಿ ಯೂಸ್ ಮಾಡುವಂತಹ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳು ನಮ್ಮ ಹಾರ್ಮೋನ್ ಮೇಲೆ ಪ್ರಭಾವವನ್ನು ಬೀರ್ತದೆ.
0: ಓಕೆ,
1: ಅದೇ ರೀತಿ ಈಗ ನೋಡಿರ್ಬೋದು ವಾಯುಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ, ಇದರಿಂದಾಗಿ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ರೋಗಗಳನ್ನು ಹೆಚ್ಚಾಗ್ತವೆ ಅಂತೇಳಿ ಅನೇಕ ಸಂಶೋಧನೆಗಳಲ್ಲಿ ಇದು ದೃಢಪಟ್ಟಿವೆ, ಈಗಾಗಲೇ
0: ದೃಢಪಟ್ಟಿವೆ ಅಂತ ಹೇಳ್ಬೋದು. ಎಸ್, ಓಕೆ. ಇವಾಗ ನೀವು ದೂಷಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಷಯವನ್ನು ಕೂಡ ತಾವು ಹೇಳ್ತಾ ಬಂದರೆ, ಯಾರು ಮಕ್ಕಳ, ಗರ್ಭಿಣಿಯರ, ವೃದ್ಧರ ಅಥವಾ ವಯಸ್ಕರ ಯಾರು ಹೆಚ್ಚಾಗಿದ್ದರೆ ಇದಕ್ಕೆ ಅಪಾಯದಲ್ಲಿರುವಂಥದ್ದು?
1: ಇದೊಂದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂತೇಳಿದರೆ ಮಕ್ಕಳು ಈಗ ತಾನೇ ಬೆಳೆಯುವ ವಯಸ್ಸು, ಹಾಗಾಗಿ ಅವರಲ್ಲಿ ಈ ಥರದ ವಿಷ ಬಂದ ಕೂಡಲೇ ಬೇಗ ರೋಗಗಳು ಕಾಣಿಸಿಕೊಳ್ಬೋದು. ಮತ್ತು ಇನ್ನು ವೃದ್ಧರಲ್ಲಿ ಅಂತರೂ ಅವರದ್ದು ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರ್ತದೆ, ಹಾಗಾಗಿ ಇವರು ಬೇಗ ಈ ಇದರಿಂದ ಸಂಬಂಧಪಟ್ಟ ರೋಗಗಳಿಗೆ ತುತ್ತಾಗ್ಬೋದು. ಅದಲ್ಲದೆ ಮತ್ತು ಗರ್ಭಿಣಿಯರು ಮತ್ತು ವೃದ್ಧರ ದೇಹದಲ್ಲಿ ಹೆಚ್ಚು ಸಂವೇದನಶೀಲವಾಗಿರ್ತದೆ, ಆದ್ದರಿಂದ ಅಲ್ಪ ಪ್ರಮಾಣದ ವಿಷ ದೇಹದಲ್ಲಿ ಸಂಗ್ರಹವಾದರೂ ಕೂಡ ಇವರು ಅನೇಕ ರೋಗಗಳಿಗೆ ತುತ್ತಾಗ್ಬೋದು. ಅದಲ್ಲದೆ ಯಾರ್ಯಾರು ಹೆಚ್ಚು ಮಾಲಿನ್ಯ ಇರುವಂತಹ ಪ್ರದೇಶದಲ್ಲಿ ವಾಸಿಸ್ತಾರೆ ಅವರು ಕೂಡ ಅನೇಕ ರೋಗಗಳಿಗೆ ತುತ್ತಾಗ್ತಾರೆ. ಅದಲ್ಲದೆ ತುಂಬ ಕೀಟನಾಶಕಗಳಿಗೆ ಒಡ್ಡಿಕೊಳ್ಳುವಂಥ ರೈತರು, ಮತ್ತು ಯಾರ್ಯಾರು ಹೆಚ್ಚು ಸೌಂದರ್ಯವರ್ಧಕ ಅಥವಾ ಕಾಸ್ಮೆಟಿಕ್ಸ್ ಅಥವಾ ಹೇರ್ ಡೈ ಬಳಸ್ತಾರೋ, ಯಾಕೆಂದರೆ ಇದರಲ್ಲಿ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳಿರ್ತವೆ. ಮತ್ತು ಇನ್ನು ಕೆಲವರಂದರೆ ಕೆಲವು ವರ್ಗದ ಜನರು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕೈಗಾರಿಕಾ ಪ್ರದೇಶದ ಸಮೀಪದಲ್ಲಿ ವಾಸ ಇರುವಂಥವ್ರು, ಯಾಕಂದರೆ ನೀವು ನೋಡಿರ್ಬೋದು ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚಿನ ರಾಸಾಯನಿಕ ವಸ್ತುಗಳು ಬಿಡುಗಡೆ ಆಗ್ತಿರ್ತವೆ. ಅದರಿಂದಾಗಿ ಅವರಲ್ಲಿ ಈ ರಾಸಾಯನಿಕ ವಸ್ತುಗಳು ಅಥವಾ ವಿಷಗಳು ಶರೀರದಲ್ಲಿ ಸಂಗ್ರಹವಾಗುವ ಯಾವಾಗಲೂ ಜಾಸ್ತಿ ಇರ್ತದೆ.
0: ಎಸ್, ಓಕೆ. ಇನ್ನು ಯಾವುದೇ ಒಂದು ರೋಗ ಆಗಿರ್ಬೋದು, ಸೊ ಅದನ್ನು ಖಂಡಿತವಾಗಿಯೂ ಕೂಡ ನಮಗೆ ತಡೆಗಟ್ಟೋಕ್ಕೆ ಸಾಧ್ಯ ಕೂಡ ಇರುತ್ತೆ. ಸೊ ಅಂಥದ್ರಲ್ಲಿ ಈ ದೂಷಿ ವಿಷವನ್ನು ಕೂಡ ನಾವು ಖಂಡಿತವಾಗಿಯೂ ಕೂಡ ತಡೆಗಟ್ಬೋದು. ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿ ತಡೆಗಟ್ಬೋದು ಅಂತ?
1: ಇದೊಂದು ಮಹತ್ವದ ಪ್ರಶ್ನೆ ಅಂತ ಹೇಳ್ಬೋದು, ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನೋಡಿದ ಕೂಡಲೇ ನಮ್ಮ ಆಹಾರದಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಬೇಕು. ಈಗ ನೋಡಿದ್ರೆ ಹಣ್ಣು ಮತ್ತು ತರಕಾರಿಗಳು ಅದನ್ನು ಚೆನ್ನಾಗಿ ತೊಳೆಯಬೇಕು. ಸಾಧ್ಯವಾದರೆ ನಾವು ಸಾವಯವ ಕೃಷಿ ಮೂಲಕ ಅಥವಾ ನಾವೇನು ಹೇಳ್ತೇವೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಬೆಳೆದಂತಹ ಆಹಾರ ಪದಾರ್ಥಗಳು ನಮ್ಮ ಶರೀರಕ್ಕೆ ಒಳ್ಳೆಯದು. ಅದರಿಂದಾಗಿ ಅನೇಕ ರೀತಿಯ ರಾಸಾಯನಿಕಗಳು ನಮ್ಮ ಶರೀರಕ್ಕೆ ಏನು ಎಂಟರ್ ಆಗುವುದನ್ನು ನಾವು ತಪ್ಪಿಸ್ಬೋದು. ಮತ್ತು ಸಾಕಷ್ಟು ನೀರನ್ನು ಕುಡಿಬೇಕು, ಅದರಲ್ಲಿ ಸಹ ಶುದ್ಧವಾದ ನೀರನ್ನು ಕುಡಿಬೇಕು. ಮತ್ತು ನಾವು ಆಹಾರ ಸಂಗ್ರಹಿಸಲು ಅಥವಾ ಪ್ಲಾಸ್ಟಿಕ್ನ ಅತಿಯಾದ ಬಳಕೆ ಅದನ್ನು ತುಂಬ ರೀತಿಯಲ್ಲಿ ಕಡಿಮೆ ಮಾಡುವಂಥದ್ದು. ಈಗಾಗಲೇ ಸರ್ಕಾರ ಕೂಡ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ, ಆದರೆ ಯಾವಾಗ ಜನರು ತಮ್ಮಲ್ಲೇ ಒಂದು ಅವೇರ್ನೆಸ್ ಬರಬೇಕು, ಅದು ತುಂಬ ಮುಖ್ಯ. ಅದೇ ಥರ ಕೃತಕ ರಾಸಾಯನಿಕಗಳಿಂದ ತಯಾರಿಸಲಾದ ತೀಕ್ಷ್ಣ ಸೌಂದರ್ಯ ಮತ್ತು ಸ್ವಚ್ಛತಾ ವಸ್ತುಗಳ ಬಳಕೆ, ಅಂದರೆ ನಾವು ನೋಡ್ತೇವೆ ಈಗ ಪ್ರತಿಯೊಂದಕ್ಕೂ ಬೆಳಿಗ್ಗೆ ಎದ್ದಾಗಿಂದ ಟೂತ್ಪೇಸ್ಟಿಂದ ಹಿಡಿದು ರಾತ್ರಿ ಮಲಗುವ ತನಕ, ಅಂದರೆ ಗುಡ್ ನೈಟ್ ಲಿಕ್ವಿಡ್, ಇದರಲ್ಲಿ ಅನೇಕ ರೀತಿಯ ರಾಸಾಯನಿಕ ಕೆಮಿಕಲ್ಸ್ ಆಗಿರ್ಬೋದು ನಮ್ಮ ದೇಹಕ್ಕೆ ಸಂಪರ್ಕ ಬರ್ತಾ ಇರ್ತದೆ. ಹಾಗೆ ಅದರಲ್ಲಿ ಸಹ ನಾವು ನೈಸರ್ಗಿಕವಾಗಿ ತಯಾರಿಸಿದಂತಹ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ರಾಸಾಯನಿಕ ಏನು ಸ್ವಚ್ಛತಾ ವಸ್ತುಗಳನ್ನು ಬಳಸುವಂಥದ್ದು. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂದರೆ ನಾವು ಈಗಿನ ಹೆಚ್ಚಿನ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಫಾಸ್ಟ್ ಫುಡ್ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಪ್ರೊಸೆಸ್ಡ್ ಆಹಾರ, ತುಂಬ ಸಂಸ್ಕರಿಸಿದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ತುಂಬ ಕಲರಿಂಗ್ ಏಜೆಂಟ್ಸ್ ಅಥವಾ ಅದನ್ನು ಟೇಸ್ಟ್ ಜಾಸ್ತಿ ಬರಲಿಕ್ಕೆ ಅಂತ ತುಂಬ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ. ಹಾಗಾಗಿ ನಾವು ಸಂಸ್ಕರಿತ ಆಹಾರವನ್ನು ಕಡಿಮೆ ಮಾಡಿ ಅಂದರೆ ಹೋಲ್ ಫುಡ್ ಅದನ್ನು ತಗೊಳ್ಬೇಕು. ಮತ್ತು ಸ್ವಚ್ಛ ಮತ್ತು ಸುಸ್ಥಿರ ಕೃಷಿಯನ್ನು ಬೆಂಬಲಿಸಬೇಕು. ಅಂದರೆ ಆದಷ್ಟು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಬೆಳೆದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ
0: ಒಳ್ಳೆ.
1: ಹೌದು ಹೌದು.
0: ಎಸ್, ಓಕೆ. ಇವಾಗ ಒಂದು ವೇಳೆ ಯಾರಾದರೂ ಕೂಡ ವಿಷ ಪದಾರ್ಥಕ್ಕಿಂತಹ ನೀವು ಹೇಳಿರುವಂತಹ ವಿಷ ಪದಾರ್ಥಕ್ಕೆ ಒಡ್ಡಿಕೊಂಡಿದ್ದರೆ, ಸೊ ಅವರಲ್ಲಿದ್ದರೆ, ಸೊ ಅದನ್ನು ಯಾವ ರೀತಿಯಲ್ಲಿ ಡಿಟಾಕ್ಸ್ ಮಾಡ್ಬೋದು ಅಥವಾ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ?
1: ಹೌದು, ಕೆಲವೊಂದು ರೀತಿಯಿಂದ ಇದನ್ನು ತಡೆಗಟ್ಬೋದು. ಮೊದಲನೇದಾಗಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ಈಗ ಜಾಗೃತ ಜೀವನ ಶೈಲಿ ಅಂದರೆ ಶುದ್ಧವಾದ ಆಹಾರ, ಆದಷ್ಟು ನಾವು ಮನೆಯಲ್ಲೇ ತಯಾರು ಮಾಡಿದಂಥ ಆಹಾರ ಯಾವಾಗಲೂ ಒಳ್ಳೆಯದು. ಅದರಲ್ಲಿ ನಾವು ಆದಷ್ಟು ಫುಡ್ ಕಲರಿಂಗ್ ಆಗಿರ್ಬೋದು ಅಥವಾ ಟೇಸ್ಟ್ ಎನ್ಹಾನ್ಸ್ಮೆಂಟ್ ಕೆಮಿಕಲ್ಸ್ ಆಗಿರ್ಬೋದು ಕಡಿಮೆ ಮಾಡ್ತೇವೆ. ಮತ್ತು ಆಯುರ್ವೇದದಲ್ಲಿ ಕೂಡ ಕೆಲವೊಂದು ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿರುವಂತಹ ಶುದ್ಧೀಕರಣ ವಿಧಾನಗಳ ಮೂಲಕ ವಿಷನಾಶಕವನ್ನು ಸಹ ಮಾಡ್ಬೋದು. ಮತ್ತು ಸೂಕ್ತ ಆಹಾರ ಕ್ರಮ ಪ್ರಕಾರವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು. ಮತ್ತು ನೈಸರ್ಗಿಕ ಉತ್ಪನ್ನಗಳ ಬಳಕೆ, ಇಂಥವ ಕೆಲವೊಂದು ಮಾಡುವುದರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗುವಂತಹ ವಿಷ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
0: ಎಸ್, ಓಕೆ. ಇನ್ನು ಆಯುರ್ವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಏನಾದ್ರಿಂದ ಇದೆಯಾ?
1: ಆಯುರ್ವೇದದಲ್ಲಿ ಇದರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದರಲ್ಲಿ ಚಿಕಿತ್ಸೆ ಅಂತ ಹೇಳಿದರೆ ನಾವು ಮೊದಲನೇದಾಗಿ ಶೋಧನ ಚಿಕಿತ್ಸೆ ಅಂತೇಳಿ ಮಾಡ್ತೇವೆ. ಅಂದರೆ ವಮನ ವಿರೇಚನ ಅಂದರೆ ವಾಂತಿ ಮಾಡುವುದರ ಮೂಲಕ ಅಥವಾ ವಿರೇಚನ ಬೇದಿಯಾಗುವಂತಹ ಔಷಧಗಳನ್ನು ಕೊಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಏನು ಸಂಗ್ರಹವಾಗಿರುವ ವಿಷವನ್ನು ಹೊರಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದಲ್ಲದೆ ಕೆಲವೊಂದು ಔಷಧಿಗಳು, ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಗಧಗಳು ಅಂತ ಹೇಳ್ತಾರೆ, ಅದನ್ನು ಕೂಡ ಔಷಧವನ್ನು ಕೊಟ್ಟು ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದಲ್ಲದೆ ಕೆಲವೊಂದು ಔಷಧಗಳು ನಮ್ಮ ರಕ್ತ ಶುದ್ಧೀಕರಣ ಆದಾಗೆ ಅದು ಕೂಡ ನಮ್ಮ ಇರುವಂತಹ ರಾಸಾಯನಿಕ ಅಥವಾ ಟಾಕ್ಸಿನನ್ನು ದೇಹದಿಂದ ಹೊರಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಯಕೃತ್ ಉತ್ತೇಜಕ ಔಷಧಗಳು ಅಂದರೆ ಲಿವರ್ ಟಾನಿಕ್ಸ್, ಇದು ಕೂಡ, ಯಾಕಂದರೆ ಕಿಡ್ನಿ ಮತ್ತು ಲಿವರು ಅದು ಶರೀರದಲ್ಲಿರುವಂತಹ ವಿಷವನ್ನು ಹೊರಗೆ ಹಾಕಲಿಕ್ಕೆ ಸದಾ ಕೆಲಸ ಮಾಡ್ತಾ ಇರ್ತದೆ. ಅದಲ್ಲದೆ ರಾಸಾಯನಿಕ ಚಿಕಿತ್ಸೆ, ಇದಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಇದಕ್ಕೆ ಸಹ ಕೆಲವೊಂದು ಔಷಧ ಉಪಚಾರಗಳಿದೆ. ಇದನ್ನೆಲ್ಲ ಮಾಡುವುದರಿಂದ ಇದಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ.
0: ಓಕೆ, ಕಾರ್ಯಕ್ರಮದ ಕೊನೆಯ ಕ್ಷಣದಲ್ಲಿ ಕೂಡ ಇದ್ದೀವಿ. ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಏನು ಕಿವಿಮಾತು ಹೇಳ್ತೀರಾ, ಸಂದೇಶ ಕೊಡುವುದಾದರೆ ಏನು ಹೇಳ್ತೀರಾ?
1: ಈಗ ದೂಷ್ಯ ವಿಷ ಅಥವಾ ಈ ಥರ ರಾಸಾಯನಿಕ ಆಗಿರ್ಬೋದು ಅಥವಾ ತುಂಬ ರೀತಿಯ ಕೆಮಿಕಲಿಂದಾಗಿ ನಮ್ಮ ದೇಶದಲ್ಲಿ ಮಧುಮೇಹ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ರೀತಿ ಅನೇಕ ರೀತಿಯ ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಮತ್ತು ತುಂಬ ಮಕ್ಕಳು ಕೂಡ ಒಬೆಸಿಟಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ನಾವು ಕೆಲವೊಂದು ಸಲಹೆಗಳೇನೆಂದರೆ, ಸರಿಯಾದ ಪ್ರಮಾಣದಲ್ಲಿ ಸಾಕಷ್ಟು ನೀರನ್ನು ಕುಡಿಯೋದು. ಈಗ ಹೆಚ್ಚಿನ ಜನರು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿತಾ ಇಲ್ಲ, ಅದರಿಂದಾಗಿ ಶರೀರದಲ್ಲಿರುವಂತಹ ಮಲಗಳನ್ನು ಹೊರಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯುವಂಥದ್ದು, ಮತ್ತು ಪೌಷ್ಟಿಕಯುಕ್ತ ಮನೆಯಲ್ಲಿ ಮಾಡಿದಂಥ ಆಹಾರ ಸೇವನೆ ಅದು ಕೂಡ ತುಂಬ ಪ್ರಾಮುಖ್ಯತೆ. ಪ್ರತಿದಿನ ಹಸಿರು ತರಕಾರಿ ಆಹಾರದಲ್ಲಿ ಸೇವನೆ ಮಾಡುವಂಥದ್ದು, ಅದು ಈಗಾಗಲೇ ಹೇಳಿದ ಹಾಗೆ ಸಾವಯವ ಕೃಷಿ ಮೂಲಕ ಬೆಳೆದಂತಹ ಆಹಾರ ಅಥವಾ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತುಂಬ ಒಳ್ಳೆಯದು. ಮತ್ತು ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡುವಂಥದ್ದಾಗಿರ್ಬೋದು. ಮತ್ತು ನಿಯಮಿತ ಪ್ರಮಾಣದಲ್ಲಿ ದಿನಂಪ್ರತಿ ವ್ಯಾಯಾಮ ಮಾಡುವುದರಿಂದ ಬೆವರಿನ ಮೂಲಕ ಅನೇಕ ರೀತಿಯ ಟಾಕ್ಸಿನ್ಸನ್ನು ಹೊರಗೆ ಹಾಕ್ಬೋದು. ಮತ್ತು ಅಗತ್ಯವಿದ್ದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧವನ್ನು ಸೇವನೆ ಮಾಡುವಂಥದ್ದು, ವೈದ್ಯರ ಮೂಲಕ ಪರೀಕ್ಷೆ ಮಾಡಿಸಿ ಔಷಧ ಸೇವನೆ ಮಾಡುವಂಥದ್ದು ಯಾವಾಗಲೂ ಒಳ್ಳೆಯದು. ಸಾಕಷ್ಟು ಗುಣಮಟ್ಟದ ನಿದ್ರೆ ಕೂಡ ತುಂಬ ಈ ವಿಷವನ್ನು ಹೊರಗಾಕಲಿಕ್ಕೆ ಸಹಾಯ ಮಾಡ್ತದೆ. ಯಾಕಂದರೆ ನಿದ್ರೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯದ ಎಲ್ಲ ಏನು ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ಈ ರೀತಿಯ ಪಾಲನೆ ಮಾಡುವುದಕ್ಕಿಂತ ನಮ್ಮ ಶರೀರದಲ್ಲಿ ಆಗುವಂತಹ ದೂಷಿ ವಿಷ ಅಥವಾ ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬೋದು, ಟಾಕ್ಸಿನ್ಸ್ ಆಗಿರ್ಬೋದು, ನಮ್ಮ ಶರೀರಕ್ಕೆ ಸಂಪರ್ಕ ಆಗೋದು ಕಡಿಮೆ ಆಗುತ್ತೆ
0: ಅಂತ. ಎಸ್, ಓಕೆ, ತುಂಬ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀರಾ ಡಾಕ್ಟರ್. ಯಾಕಂತ ಹೇಳಿದರೆ ನಮಗೆ ಗೊತ್ತಾಗಲ್ಲ, ನಾವು ಎಲ್ಲೋ ಒಂದು ಹೊರಗಡೆ ಹೋಗ್ತಾನೆ ಇರ್ತೀವಿ, ಹೋಟೆಲ್ ಫುಡ್ ಅಂತ ಸೇವಿಸ್ತಾನೆ ಇರ್ತೀವಿ, ಬಟ್ ಎಷ್ಟೊಂದು ವಿಷ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಇರುತ್ತೆ. ಸೊ ಅದರಿಂದ ಅದೆಷ್ಟೋ ರೋಗಗಳಿಗೆ ಕೂಡ ಮೂಲ ಕಾರಣ ಅಂತ ಕೂಡ ಹೇಳ್ಬೋದು. ಸೊ ಅದನ್ನು ಇವತ್ತು ತುಂಬ ವಿಸ್ತೃತವಾಗಿ ಯಾವ ರೀತಿಯಲ್ಲಿ ತಡೆಗಟ್ಬೋದು, ಯಾವ ರೀತಿಯಲ್ಲಿ ಅದು ಬರುತ್ತೆ, ಮತ್ತು ಅದನ್ನು ಯಾವ ರೀತಿಯಲ್ಲಿ ನಾವು ಡಿಟಾಕ್ಸ್ ಮಾಡ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಕೇಳುಗರೆ, ಹಿಂದಿನ ನಮ್ಮ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು. ದೂಷಿ ವಿಷ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಎಂದ್ರೇನು, ಸೊ ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಬೋದು, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದವರು. ಶಾರದ ಆಯುರ್ವೇದ ಮೆಡಿಕಲ್ ಕಾಲೇಜು ಅಗದ ತಂತ್ರ ವಿಭಾಗದ ಪ್ರಾಧ್ಯಾಪಕರು ಕೂಡ ಆಗಿರುವಂತಹ ಡಾಕ್ಟರ್ ಗಣೇಶ್ ನಾಯಕ್. ಇದು ಇಂದಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಕೇಳ್ತಾನೇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಟುಂಟುಲ್ಲಾರಿದ ರೇಡಿಯೋ ಸಾರಂಗ್ 107.8 FM ಇದು ರಂಗ ರಂಗ್ರ ಜೀವನ ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಗೆ ಎಲ್ಲರಿಗೂ ಕಲ್ಬುನೊರಿಗೆ ಸ್ವಾಗತ. ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಲ್ಲನ ಕೊರಿಯ ಬ್ಯಾರಿ ಪಾಟಿನಲ್ಲಿ ಕೇಟೊಂಡು ಬರುವ

0: ರೇಡಿಯೋ ಸಾರಂಗ್ 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಿನಲ್ಲಿ ನಡೆದ ಲೇಖಕಿ ಇಂದಿರಾ ಹೆಗ್ಡೆಯವರ ಅತಿಕಾರೆ ಎಂಬ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರ ಮಾತುಗಳನ್ನು ಕೇಳೋಣ.
2: ಅವರ ನಮ್ಮ ಪರಿಚಯ ಸುಮಾರು 25-30 ವರ್ಷದ ಪರಿಚಯ ಅದು. ಬೆಂಗಳೂರಲ್ಲಿ ನಮ್ಮ ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರು ಇತಿಹಾಸ ಅಕಾಡೆಮಿಯನ್ನು ಆರಂಭಿಸಿದಾಗ ಬಹುಶಃ ಅವರೂ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಪರ್ಕಕ್ಕೆ ಬಂದವರು. ಆ ಆರಂಭದ ದಿನಗಳಿಂದಲೂ ಕೂಡ ನಾನು ಅದರ ಜೊತೆಲಿದ್ದೀನಿ. ಹೆಚ್ಚು ಕಡಿಮೆ ಅವರೂ ಕೂಡ ಸೂರ್ಯನಾಥ ಕಾಮತ್ತರ ಪ್ರಭಾವಕ್ಕೊಳಗಾಗಿ ಆವತ್ತಿನಿಂದಲೂ ಅವರು ಕೂಡ ಸದಸ್ಯರಾಗಿ ಅನೇಕ ಕಾರ್ಯಕ್ರಮಗಳಿಗೆ ಬರ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಪರಿಚಯ ಆಯಿತು. ಇಲ್ಲಿ ಪುಸ್ತಕ ಬರೆಯೋದಕ್ಕಿಂತ ಅದರ ಬರವಣಿಗೆ ಆರಂಭ ಆದಾಗ ಇನ್ನೂ ಹೆಚ್ಚಿನ ಸ್ವಲ್ಪ ಸಂಪರ್ಕ ಅವರಿಗೆ ಮತ್ತು ನಮ್ಮ ಮಧ್ಯೆ ಆಯಿತು. ಎಸ್ ಆರ್ ಹೆಗ್ಡೆ ಅವರು ನಮಗೂ ಪರಿಚಯ ಇದ್ದಿದ್ದರಿಂದ ಸ್ವಲ್ಪ ಈ ಒಂದು ಬರವಣಿಗೆಯಲ್ಲೂ ಕೂಡ ಮತ್ತು ಅದರ ಡಿಲೀಟ್ ಕೊಡಬೇಕಾದರೆ ಅದರ ಒಂದು ಇದರಲ್ಲೂ ಕೂಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ಇದು ಕೊಟ್ಟು ಅದನ್ನು ಡಿಲೀಟ್ ಪದವಿಯನ್ನು ಪಡೆದಿರೋದು. ಬಹುಶಃ ಆ ಹಿನ್ನೆಲೆಯಲ್ಲಿ ಅವರು ನನ್ನನ್ನು ಈ ಒಂದು ಉದ್ಘಾಟನೆಗೆ ಕರೆದಿರ್ಬೋದು ಅಂತ ಭಾವಿಸ್ತೀನಿ. ತುಳುನಾಡಿನ ಬಗ್ಗೆ ಬಯಲುಸೀಮೆಯವರಿಗೆ ಬೇರೆ ಥರದ ಕಲ್ಪನೆ ಇರತಕ್ಕಂಥದ್ದು. ಒಂದು ಹೋಟೆಲ್ ಉದ್ಯಮ, ಇನ್ನೊಂದು ಬ್ಯಾಂಕು, ಸೊ ಎರಡರಲ್ಲಿ ಅವರೇ ಇರ್ತಾರೆ ಅಂತ ಇದು ನಮ್ಮ ಕಲ್ಪನೆಗಳು ಆಗಿದ್ದು. ಆದರೆ ಒಳವಕ್ಕೆ ನೋಡಿದಾಗ ಈ ಒಂದು ತುಳುನಾಡಿನಲ್ಲಿ ಅನೇಕ ಸಂಸ್ಕೃತಿಗಳ ಮಿಶ್ರಣ ಆಗಿದೆ. ಇದು ಒಂದು ಅನೇಕ ಮತಗಳು, ಮಾಧ್ವ ಮತ ಇರ್ಬೋದು ಅಥವಾ ಶಂಕರರ ಮತ ಇರ್ಬೋದು ಅಥವಾ ರಾಮಾನುಜರ ಮತ ಇರ್ಬೋದು, ಈ ಮೂರು ಮತಗಳು ಇಲ್ಲಿ ನೆಲೆಗೊಂಡಿದೆ. ಅದ್ರ ಜೊತೆಗೆ ಜೈನ ಮತ್ತು ಮುಂದೆ 18th century ಆರಂಭ ಬಂದಂಥ ಒಂದು ಪೋರ್ಚುಗೀಸರ ಒಂದು ಪ್ರಭಾವದಿಂದ ಬಂದಂಥ ಕ್ರೈಸ್ತ ಧರ್ಮ ಇದು ಕೂಡ ಹೆಚ್ಚಿನ ಪ್ರಭಾವ ಬೀರಿರೋದನ್ನು ಈ ಪ್ರದೇಶದ ಮೇಲೆ ನಾವು ಗಮನಿಸ್ತೀವಿ. ಅಂದರೆ ಈಗ ಆ ಥರ ಪ್ರಭಾವ ಬೀರಿದಾಗ ಏನಾಗುತ್ತೆ, ಒಂದು ವಸ್ತು ತನ್ನತನವನ್ನು ತಾನಾಗೆ ಉಳಿಸ್ಕೊಳ್ಳೋದು ಕಷ್ಟ ಅದು. ಏಕೆಂದರೆ ಸುತ್ತಲೂ ಕೂಡ ಪ್ರಭಾವಗಳು ಪ್ರಭಾವ ಬೀರ್ತಾ ಇದ್ದರೆ ಮೂಲವಾಗಿದ್ದಂಥ ಒಂದು ವಸ್ತು ತನ್ನ ಪ್ರಭಾವವನ್ನು ಸ್ವಲ್ಪ ಸ್ವಲ್ಪನೇ ಕಳ್ಕೊಳ್ತಾ ಹೋಗುತ್ತೆ. ಆ ಅಷ್ಟನ್ನು ಕೂಡ ತನ್ನಲ್ಲಿ ಸೇರಿಸ್ಕೊಳ್ತಾ ಬರುತ್ತೆ. ಅದು ಆ ಎಲ್ಲ ಸಂಸ್ಕೃತಿಗಳ ಭಾಗಗಳನ್ನು ತಾನು ಸೇರಿಸ್ಕೊಳ್ತಾ ಬರುತ್ತೆ. ಜೈನ ಮತ ಇಲ್ಲಿ ಬಂತು. ಜೈನದಿಂದ ಪ್ರಭಾವಿತರಾಗಿ ಕೆಲವು ಆಚರಣೆಗಳನ್ನು ತೆಗೆದುಕೊಂಡಿರ್ಬೋದು. ಮುಂದೆ ಮಾಧವರ ಪ್ರಭಾವದಿಂದ ಹಾಗೆ ಶಂಕರರ ಒಂದು ಮತ, ಇಷ್ಟೆಲ್ಲ ಆದರೂ ಕೂಡ ಹೆಚ್ಚಿನ ಪ್ರಭಾವ ಆ ತ್ರಿಮತಗಳ ಪ್ರಭಾವ ತುಳುವರ ಮೇಲೆ ಆಗಿರ್ತಕ್ಕಂಥದ್ದು ಕಡಿಮೆ. ನಾನು ಅದನ್ನು ಗಮನಿಸಿದ್ದೀನಿ. ಅದನ್ನು ಅರೆಭಾಷಿಕ ಮಾತಾಡ್ತಕ್ಕಂಥ ಕನ್ನಡಿಗರು ಏನಿದ್ದಾರೆ ಅವ್ರ ಮೇಲೆ ಆಗಿರ್ತಷ್ಟು ಪ್ರಭಾವ ಆಗಿಲ್ಲ ಅನ್ನೋದನ್ನು ಕೂಡ ಭಾಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು. ಮತ್ತು ಕ್ರೈಸ್ತ ಮತ ಶತಮಾನದಲ್ಲಿ ಇಲ್ಲಿ ಬಂದು ಮಂಗಳೂರಲ್ಲಿ ಕೇಂದ್ರವಾಗಿಟ್ಕೊಂಡು ಇಲ್ಲಿ ಚಟುವಟಿಕೆಗಳು ನಡೆಸಿದ್ರೂ ಕೂಡ ಅಲ್ಲೂ ಕೂಡ ತನ್ನ ಒಂದು ಪ್ರಭಾವವನ್ನು ಹಾಗೆ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದನ್ನು ಒಳವಕ್ಕು ನೋಡಿದವ್ರಿಗಷ್ಟೇ ಗೊತ್ತಾಗುತ್ತೆ, ಹೊರಗಡೆಯವ್ರಿಗೆ ಅದು ಗೊತ್ತಾಗೋದಿಲ್ಲ. ಅಷ್ಟೊಂದು ಅಂದರೆ ನಮ್ಮ ಹೊರಗಡೆಯವರು ಅಂದಾಗ ಸ್ವಲ್ಪ ಘಟ್ಟದ ಮೇಲುಗಡೆ ಇರ್ತಕ್ಕಂಥ ಆಚೆ ಇರ್ತಕ್ಕಂಥವರೆಲ್ಲರೂ ಇದಕ್ಕೆ ಹೊರಗಡೆಯವರೇ ಅದು. ಮತ್ತು ಇದಕ್ಕೆ ಸಮುದ್ರ ಸಂಪರ್ಕ ಇರೋದ್ರಿಂದ ನಾನಾ ಕಡೆಗಳಿಂದ ಜನ ಇಲ್ಲಿ ಬರ್ತಾಯಿದ್ರು, ನೆಲೆಸ್ತಾ ಇದ್ರು. ಗೋವಾದಲ್ಲಿ ಗಲಭೆಗಳಾದಂಥ ಸನ್ನಿವೇಶದಲ್ಲಿ 14th century ಭಾಳಷ್ಟು ಜನ ಅಲ್ಲಿಂದ ಮತ್ತೆ ವಲಸೆ ಬರ್ತಾರೆ. ಅವರ ಪ್ರಭಾವ ಕೂಡ ಇಲ್ಲಿ ನಾವು ಗಮನಿಸ್ತೀವಿ ಅದನ್ನು. ಆದರೆ ಎಷ್ಟೇ ಪ್ರಭಾವಗಳಾದರೂ ಕೂಡ ಭಾಷೆ ಮತ್ತು ತನ್ನ ಒಂದು ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ತನ್ನನ್ನು ತಾನು ಆಗಿ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಆದರೆ ಕೊಡವರಷ್ಟು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕೊಡವರಲ್ಲಿ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಇದ್ದಿದ್ದರಿಂದ ಅವರು ಹಾಗೆ ಉಳಿಸ್ಕೊಂಡು ಇಂಟ್ಯಾಕ್ಟಾಗಿ ಹಾಗೆ ಇದ್ದಾರೆ. ಈಗ ಬದಲಾವಣೆ ಆಗ್ತಾಯಿದ್ದಾರೆ, ಯಾಕೆಂದರೆ ಅವರೇ ಊರುಗಳು ಬಿಟ್ಬಿಟ್ರು, ಎಲ್ಲ ಬೆಂಗಳೂರು ಮೈಸೂರು ಸೇರಿಬಿಟ್ರು. ಅವರ ಸಂಸ್ಕೃತಿ ನಿಧಾನಕ್ಕೆ ಕೊಡವತನ ಬಿಟ್ಟು ಬೇರೆ ಬೇರೆ ಶೈವರಾಗತಕ್ಕಂಥದ್ದು ಇಲ್ಲ ನಾಮ ಹೇಳಿಕೊಳ್ತಕ್ಕಂಥದ್ದು ಇಲ್ಲ ಮುದ್ರೆ ಏನೋ ಒಂದು ಆ ಥರದ ಒಂದು ಒತ್ತಡಕ್ಕೆ ಸಿಕ್ಕಿ ಅವರು ಬದಲಾವಣೆ ಆಗ್ತಾಯಿದ್ದಾರೆ. ಆದರೆ ಮೂಲತಃ ತುಳುವರಲ್ಲಿ ಇನ್ನೂ ಆ ಥರದ ಒಂದು ಗಟ್ಟಿತನ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ನಮ್ಮಲ್ಲಿ ಈ ತುಳುವರ ಒಂದು ಮೂಲ ಎಲ್ಲಿಂದ ಆರಂಭ ಆಗ್ಬೋದು ಎಂಬತಕ್ಕಂಥದ್ದು, ನಾನು ಸ್ವಲ್ಪ ಶಾಸನಗಳನ್ನು ಓದಿರೋದ್ರಿಂದ ಜನಪದವನ್ನು ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಹಲ್ಮಿಡಿ ಶಾಸನದಲ್ಲೇ ಭಟರಿ ಕುಲ ವ್ಯೋಮ ತಾರಾದಿನಾಥ ಅನ್ನೋದು ಬರುತ್ತೆ. ಅದಾದಮೇಲೆ ನಾವು ಬರ್ತಕ್ಕಂಥದ್ದು ಮತ್ತು ಈ ಮಾವಳಿ ಶಾಸನದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಮಾವಳಿ ಶಾಸನದಲ್ಲಿ ಅಲ್ಲಿ ಚಿತ್ರವಾಹನ ಮೇಲೆ ಯುದ್ಧ ಸಾರತಕ್ಕಂಥ ಸನ್ನಿವೇಶ ಬರುತ್ತೆ. ರಾಷ್ಟ್ರಕೂಟರ ರಾಜ ಮುಮ್ಮಡಿ ಗೋವಿಂದ ಅಲ್ಲಿ ಬಂದು ಯುದ್ಧವನ್ನು ದೊಡ್ಡ ಯುದ್ಧವನ್ನೇ ಮಾಡ್ತೇನೆ ಅವನ್ನು ಸೋಲಿಸ್ಬೇಕಾದ್ರೆ. ಆಗ ಬೇರೆ ಬೇರೆಯವರೆಲ್ಲ ಸೇರ್ತಾರೆ, ಚಿತ್ರವಾಹನ ಉಲ್ಲೇಖಾಲು ಬರುತ್ತೆ. ಚಿತ್ರವಾಹನ ಅಳುಪ ರಾಜ ಅವನು. ಅಲ್ಲಿಂದ ಮುಂದಕ್ಕೆ ನಾವು ಬರತಕ್ಕಂಥದ್ದು ತುಳುನಾಡಿನ ಶಾಸನ ಗಮನಿಸಿದಾಗ 10th century ಹಿಂದೆ ಆ ಉದ್ಯಾವರದಲ್ಲಿ ಬಹಳಷ್ಟು ಚಟುವಟಿಕೆ ನಡೆದಿರ್ತಕ್ಕಂಥದ್ದನ್ನು, ಅನೇಕ ಯುದ್ಧಗಳು ನಡೆದಿರೋದನ್ನು, ಅವು ಶಾಸನಗಳು ಹೇಳ್ತವೆ. ಶೃಂಗೇರಿ ಹತ್ರ ಇರ್ತಕ್ಕಂಥ ಕಿಗ್ಗದಲ್ಲಿ ಈ ಅಳುಪರ ಶಾಸನಗಳು ಕೆಲವು ನಮಗೆ ಸಿಗುತ್ತೆ. ಇಲ್ಲೆಲ್ಲ ಈ ತುಳು ರಾಜರು ಕನ್ನಡದಲ್ಲಿ ಹಾಕ್ಸಿರ್ತಕ್ಕಂಥ ಶಾಸನಗಳು, ತುಳುನಲ್ಲಿ ಹಾಕ್ಸಿಲ್ಲ, ಕನ್ನಡದಲ್ಲಿ ಹಾಕ್ಸಿರ್ತಕ್ಕಂಥ ಶಾಸನಗಳನ್ನು ನಾವು ಗಮನಿಸ್ತೀವಿ. ಸೊ ನಮ್ಮ ಅಧ್ಯಯನದಲ್ಲಿ ನಾನು ಇತ್ತೀಚೆಗೆ ಅನೇಕ ಶಾಸನಗಳನ್ನು ಇಲ್ಲಿ ಜೈನ ಶಾಸನಗಳೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಹೆಚ್ಚಿಗೆ ಸಿಗ್ತಕ್ಕಂಥದ್ದು, ಚಟುವಟಿಕೆಗಳು ಸಿಗ್ತಕ್ಕಂಥದ್ದು ವಿಜಯನಗರ ಕಾಲದ ಶಾಸನಗಳು. ವಿಜಯನಗರಕ್ಕಿಂತ ಹಿಂದಿನ ಈ ಥರ ಅಪರೂಪದ ಶಾಸನ ಸಿಗ್ತಕ್ಕಂಥದ್ದು ನಮಗೆ. ಹಾಗಾದರೆ ವಿಜಯನಗರಕ್ಕಿಂತ ಹಿಂದೆ ಇಲ್ಲಿ ಜನ ಇರಲಿಲ್ವೇ? ಇಷ್ಟು ದಟ್ಟವಾದಂಥ ಜನ ಇಲ್ಲಿ ಇರಲಿಲ್ವೇ? ಬರೀ ಕಾಡೆ ಇತ್ತೆ ಅಂತಕ್ಕಂಥದ್ದು. ಆದರೆ ಇತ್ತೀಚೆಗೆ ಪ್ರೊಫೆಸರ್ ಮುರುಗೇಶಿಯವರನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕು. ಮುರುಗೇಶಿಯವರು ಇತ್ತೀಚಿನ ಒಂದು ಎರಡು ಗಮನಾರ್ಹವಾಗಿರ್ತಕ್ಕಂಥ ಎರಡು ಶೋಧಗಳನ್ನು ಆತ ಮಾಡಿದ್ದಾನೆ. ಒಂದು ಶಿರ್ವಾದ ಸಮೀಪ ಇರತಕ್ಕಂಥ ಒಂದು ಬಯಲು ಇದು ಬಂಡೆ ಮೇಲೆ ಇರತಕ್ಕಂಥ ರೇಖಾಚಿತ್ರಗಳು, ಅದಾದಮೇಲೆ ಕಿಂಡಿಕೋಣೆಯ ಸಮಾಧಿ ಅಂತಕ್ಕಂಥ ಇನ್ನೊಂದು ಬಯಲು ಬಂಡೆ ಮೇಲೆ ಕೊರೆದಿರ್ತಕ್ಕಂಥ ಚಿತ್ರಗಳೇನಿದೆ, ನಾಗರಿಕತೆ ಕಾಲದಲ್ಲೇ ಇಲ್ಲಿ ಜನ ವಸತಿ ಇತ್ತು ಅಂತಕ್ಕಂಥದ್ದನ್ನು ಅದು ತೋರಿಸುತ್ತೆ. ಹೀಗೆ ನಮಗೆ ಹೆಚ್ಚಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಅಥವಾ ಈ ಜಿಲ್ಲೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಸಂಗಮರ ಕಾಲದಿಂದ ಆಚೆಗೆ, ವಿಜಯನಗರ ಕಾಲದ ಸಂಗಮರ ಕಾಲದಿಂದ ಆಚೆಗೆ. ನೀವು ನೆನೆಸ್ಕೊಳ್ರಿ ಎಷ್ಟು ಫಲವತ್ತಾಗಿತ್ತು ಈ ಪ್ರದೇಶ ಅಂದರೆ, 100 ವರ್ಷದಲ್ಲಿ ಈ ಪ್ರದೇಶವನ್ನು 33 ಜನ ಅಧಿಕಾರಿಗಳು ಆಳ್ತಾರೆ. ಯಾಕೆಂದರೆ ನಮ್ಮ ಸಂಗಮರ ಕಾಲಕ್ಕೆ ಈ ರಾಜ್ಯಗಳು ಇರೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ವಿಜಯನಗರದಲ್ಲಿ ಬಂದಂಥ ಸಿಸ್ಟಮ್ ಯಾವುದು ಅಂದರೆ ಅಧಿಕಾರಿ ವರ್ಗ. ಆ ಅಧಿಕಾರಿಗಳು ಯಾರು ಅಂದರೆ ವಂಶ ಪಾರಂಪರ್ಯ ಬರ್ತಕ್ಕಂಥ ಅಧಿಕಾರಿಗಳೆಲ್ಲ ಅವರು ಟ್ರಾನ್ಸ್ಫರಬಲ್. ಅವರು ಅಧಿಕಾರಿಗಳನ್ನು ಒಂದು ಕಡೆ ಇರ್ತಾ ಇರಲಿಲ್ಲ ಅವರು. ಯಾಕೆಂದರೆ ಒಂದು ಕಡೆ ಇಟ್ಟರೆ ಮತ್ತೆ ಅವ್ರು ರಿವೋಲ್ಟ್ ಆಗ್ಬೋದು, ಸೈನ್ಯ ಕಟ್ಬೋದು, ನಮ್ಗೆ ತೊಂದರೆ ಕೊಡ್ಬೋದು ಅಂದ್ಬಿಟ್ಟು 3 ವರ್ಷ 4 ವರ್ಷ 5 ವರ್ಷ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಎತ್ತಿ ಒಗಿತಾ ಇದ್ರು ಅವರು. ಇದು ಸಂಗಮನ ಕಾಲದಲ್ಲಿ ಆರಂಭವಾದಂಥ ಒಂದು ಆಡಳಿತ. ಮುಂದೆ ಬದಲಾವಣೆಯಾಗಿ ಮತ್ತೆ ರಾಜಮನೆತನಗಳಿಗೆ ಅದು ಅನಾಂದಿ ಆಗುತ್ತೆ. ಕೃಷ್ಣದೇವರಾಯನ ಕಾಲದಲ್ಲಿ ಹೆಚ್ಚಿಗೆ ಆರಂಭ ಆಗ್ತಕ್ಕಂಥದ್ದು ಹಾಲು ಬೆಣ್ಣೆಗೆ ಅಂತ. ಹಾಲು ಬೆಣ್ಣೆಗೆ ಅಂದ್ಬಿಟ್ಟು ಜಮೀನು ಜಾಗ ಕೊಡ್ತಕ್ಕಂಥದ್ದು, ಒಂದಷ್ಟು ರಾಜ್ಯ ಆಳ್ಕೊಂಡಿರು, ನಿನ್ನ ವಂಶ ಪಾರಂಪರ್ಯವಾಗಿ ನೀನು ನೋಡ್ಕೊಂಡಿರು, ನನಗಿಷ್ಟು ಕುದುರೆ ಇಷ್ಟು ಸೈನ್ಯ ಕೊಡು ಅಂತ. ಅಲ್ಲಿಂದಾಚೆ ಮತ್ತೆ ಪಾಳೆಗಾರರು ಶುರುವಾಗ್ತಾರೆ. ಆ ಪಾಳೆಪಟ್ಟುಗಳು ಶುರುವಾಗ್ತಕ್ಕಂಥದ್ದೇ ತುಳುವರ ಕಾಲದಲ್ಲಿ. 100 33 ಜನ ಅಧಿಕಾರಿಗಳು ಈ ಒಂದು ಪ್ರದೇಶವನ್ನು ನೋಡಿಕೊಂಡು ಆಳಿ ಹೋಗಿದ್ದಾರೆ. ಇದು ನಮಗೆ ಶಾಸನದಲ್ಲಿ ಗೊತ್ತಾಗ್ತಕ್ಕಂಥದ್ದು. ಹೀಗಾಗಿ ವಿಜಯ ಮತ್ತು ಇಲ್ಲಿನ ಶಾಸನಗಳನ್ನು ಗಮನಿಸಿ ನೀವು, ಇಲ್ಲಿನ ಶಾಸನ ಗಮನಿಸಿದಂಥ ಸನ್ನಿವೇಶದಲ್ಲೂ ಅಷ್ಟೇ, ಶಾಸನದಲ್ಲಿ ಇರತಕ್ಕಂಥದ್ದು ಒಂದು 4-5 ಅಷ್ಟೇ ಹೇಳ್ತಕ್ಕಂಥದ್ದು. ಇಂಥವ್ನು ಬಂದ, ಇಂಥವ್ನು ಆಳ್ತಾ ಇದ್ದ, ಇಂಥವ್ನು ಇಂಥ ದೇವರ ಸ್ಥಾನಕ್ಕೆ ಅಥವಾ ಇಂಥ ಬ್ರಾಹ್ಮಣರಿಗೆ ದಾನ ಕೊಟ್ಟರು. ಉಳಿದ ಒಂದು 25-30-40 ಬರ್ತಕ್ಕಂಥದ್ದು ಏನು ಕೊಟ್ಟರು ದಾನ, ಗದ್ದೆಗಳನ್ನು ಪೀಸ್ ಪೀಸ್ ಮಾಡಿ ಇಂತಿಂಥ ಗದ್ದೆ ಇಂತಿಂಥ ಗದ್ದೆ ಇಂತಿಂಥವನಿಗೆ ಇಂತಿಂಥವನಿಗೆ ಅಂತ ಬರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಶಾಸನಗಳಿದ್ದರೂ ಕೂಡ ಇನ್ಫಾರ್ಮೇಷನ್ ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಇಲ್ಲಿ. ನಮ್ಮ ಮೈಸೂರು ಕಡೆ ಆಗಲಿ ಅಥವಾ ತುಮಕೂರು ಕಡೆ ಆಗಲಿ ಅಥವಾ ಚಿತ್ರದುರ್ಗ ಕಡೆ ಸಿಗ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗೋದಿಲ್ಲ, ಭಾಳ ಕಡಿಮೆ ಸಿಗ್ತಕ್ಕಂಥದ್ದು. ದಾನದ ವಿವರ ಸಿಗುತ್ತೆ ನಿಮಗೆ, ಆದರೆ ದಾನ ಕೊಟ್ಟವನಾಗಲಿ ಅಥವಾ ಅವನ ಬಗ್ಗೆ ಹೆಚ್ಚಿನ ವಿವರಗಳು ನಮಗೆ ಸಿಗದೇ ಇರತಕ್ಕಂಥದ್ದು ನಾವು ಈ ಒಂದು ಶಾಸನ ಇಲ್ಲಿನ ಶಾಸನದಿಂದ ನಾವು ನೋಡ್ತೀವಿ. ಭಾಷಿಕವಾಗಿ ಅಧ್ಯಯನ ನಡೆಸಿದಂಥ ವಿದ್ವಾಂಸ ಅನೇಕ ವಿದ್ವಾಂಸರು ಇಲ್ಲಿನ ಭಾಷೆಯ ಸ್ಟ್ರಕ್ಚರ್, ಇಲ್ಲಿನ ಪದಗಳು, ಭಾಷೆಯಲ್ಲಿರ್ತಕ್ಕಂಥ ಪದಗಳೇನಿದೆ ಆ ಪದಗಳು ಮತ್ತು ತೆಲುಗಿನ ಒಂದು ಪದಗಳಿಗೆ ಭಾಷೆಗೆ ಹತ್ತಿರವಾಗಿದೆ ಎಂಬತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಹಾಗಾದರೆ ಇವರು ಎಲ್ಲಿಂದ ಬಂದರು ತುಳುವರು, ಈ ತುಳು ಮಾತಾಡ್ತಕ್ಕಂಥ ಜನ ಎಲ್ಲಿಂದ ಬಂದರು ಎಂಬತಕ್ಕಂಥದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇದೆ. ಅದು ಇಲ್ಲಿನವರು ಅಥವಾ ಹೊರಗಡೆಯಿಂದ ಬಂದರು ಎಂಬತಕ್ಕಂಥದ್ದು ಇದೇ ಮಾತನ್ನು ಕೊಡವರು ಹೇಳ್ಕೊಳ್ತಾರೆ, ನಾವು ಬೇರೆ ಕಡೆಯಿಂದ ಬಂದ್ವಿ ಅಂತ ಹೇಳ್ಕೊಡ್ತಾರೆ. ಇತ್ತೀಚೆಗೆ ಅವರು ಏಷ್ಯಾ ಮೈನರ್ ಪ್ರದೇಶದಿಂದ ಬಂದ್ವಿ ಅಂತ ಹೇಳ್ಕೊಡ್ತಾರೆ. ಅವರು ವಲಸೆ ಎಂಬತಕ್ಕಂಥದ್ದು ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕಾಲದಿಂದ ಕಾಲಕ್ಕೆ ಈ ವಲಸೆ ಎಂಬತಕ್ಕಂಥದ್ದು ನಡೀತಾನೆ ಇರುತ್ತೆ. ವಲಸೆಯಿಂದ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ನಿಮಗೆ ಉದಾಹರಣೆಗೆ ಒಂದು ಹೇಳೋದಾದರೆ, ಎಷ್ಟೇ ಶಾಸನಗಳನ್ನು ಹುಡುಕಿದ್ರು ಕೂಡ ಗೋದಾನ ಇದೆ ಮತ್ತು ಯಜ್ಞಯಾಗಾದಿಗಳಲ್ಲಿ ಅಜವನ್ನು ಅಥವಾ ಕಾಡನ್ನು ಬಲಿ ಕೊಡ್ತಾ ಇದ್ರೆ ಅಂತಕ್ಕಂಥ ಉಲ್ಲೇಖ ಬರುತ್ತೆ. ಕುರಿಯ ಉಲ್ಲೇಖ ಅಪ್ಪಿತಪ್ಪಿಯೂ ಬರೋದಿಲ್ಲ. ಕುರಿಯ ಉಲ್ಲೇಖ ಯಾಕೆ ಬರೋದಿಲ್ಲ? ಕುರುಬರು ಇರಲಿಲ್ವ ಇಲ್ಲಿ? ಪಾವಿತ್ರತೆಯ ರೀತಿಯಲ್ಲಿ ಕುರಿಯನ್ನು ನೋಡೋದೇ ಇಲ್ಲ ನಾವು. ಹಾಗಾದ್ರೆ ಎಲ್ಲಿ ಯಾವ ಕಡೆಯಿಂದ ಬಂದರು ಇವರು? ಈ ಥರದ ಈ ವಲಸೆ ಎಂಬತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ನಡೀತಕ್ಕಂಥದ್ದು, ಯಾವ ಜನ ಎಲ್ಲಿಂದ ಬಂದರು ಎಂಬತಕ್ಕಂಥದ್ದನ್ನು ಯಾರು ಟ್ರೇಸ್ ಔಟ್ ಮಾಡಿ ಇಟ್ಕೊಂಡಿರು, ಬರೆದಿಟ್ಕೊಂಡಿರೋದಿಲ್ಲ. ಇದಕ್ಕೆ ನಿನ್ನೆ ಬರವಣಿಗೆ ಇಲ್ಲದಿದ್ದಂಥ ಕಾಲದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು ಅವರು ಒಂದು ಪದದ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ, ಕೊಠಾರಿ ಎಂಬತಕ್ಕಂಥದ್ರ ಬಗ್ಗೆ ಕೊಟ್ಟಾಗ ನನಗೆ ಒಂದು ಅನಿಸ್ತು. ನಾನು ಅರಮನೆ ರೆಕಾರ್ಡ್ಸನ್ನು, ಮೈಸೂರು ಅರಮನೆ ರೆಕಾರ್ಡ್ಸನ್ನು ನೋಡ್ತಾ ಇದ್ದ ಸನ್ನಿವೇಶದಲ್ಲಿ ಅಲ್ಲಿ ಗೊಲ್ಲರ್ ಅಂತ ಬರ್ತಾರೆ, ಗೊಲ್ಲರು ಅಂತ. ಅವ್ರು ಇವಾಗ ಭಾಳ ಸಫೋಸ್ಟಿಕೇಟೆಡ್ ಆಗಿ ನಾವು ಗೊಲ್ಲರಲ್ಲ ಯಾವ್ದವರು ಅಂತ ಹೇಳ್ಕೊಳ್ತಾರೆ. ಪದ ಬದಲಾವಣೆ ಅಷ್ಟೇ ಹೊರತು ಜೀವನ ಶೈಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಪದ ಬದಲಾಯಿಸ್ಕೊಂಡ ತಕ್ಷಣವೇ ನಾವು ಜೀವನ ಶೈಲಿ ವ್ಯತ್ಯಾಸ ಆಗೋದಿಲ್ಲ. ಇರಲಿ, ಅವ್ರು ಯಾವ್ದವರೇ ಇರಲಿ, ಗೊಲ್ಲರ್ ಎಂಬತಕ್ಕಂಥ ಶಬ್ದ ಬರುತ್ತೆ. ಜೆಸುಯಿಟ್ ಪತ್ರಗಳನ್ನು ನಾವು ಗಮನಿಸಿದಂಥ ಸನ್ನಿವೇಶದಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಬಂದಂಥ ಅನೇಕ ಈ ಮತಾಂತರಕ್ಕೆ ಪ್ರಯತ್ನ ಪಟ್ಟಂಥ ಜೆಸುಯಿಟ್ ಪಾದ್ರಿಗಳಿಗೆ ವಿರೋಧಿಸ್ತಾ ಇದ್ದವರು ಯಾರು ಅಂದರೆ ಗೊಲ್ಲರ್ ಅಂತ. ಇವರು ಯಾಕೆ ಗೊಲ್ಲರು ವಿರೋಧಿಸ್ತಾ ಇದ್ರು? ಗೊಲ್ಲರ್ ಅವರು ಈ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಪ್ರಮುಖವಾಗಿ ಭಂಡಾರವನ್ನು ನೋಡ್ಕೊಳ್ತಾ ಇದ್ದವರು ಅವರು. ತುಳುನಾಡಿನ ಬಗ್ಗೆ ಭಾಳಷ್ಟು ಜನ ಅಧ್ಯಯನ ನಡೆಸಿದ್ದಾರೆ ಇದು ಈಗಾಗಲೇ. ಮೊದಲಿಗೆ ನಾವು ತಿಳ್ಕೊಳ್ಬೇಕಾದ್ದು ರಾಷ್ಟ್ರಕವಿ ಗೋವಿಂದ ಪೈ ಅವರನ್ನು, ಅವರಾದಮೇಲೆ ಗುರುರಾಜ್ ಭಟ್ರು, ಮತ್ತು ಕೆ ವಿ ರಮೇಶ್ ಅವರು ಶಾಸನ ತಜ್ಞರಾಗಿ ಕೆ ವಿ ರಮೇಶ್ ಅವರು, ಮತ್ತು ವಿವೇಕ್ ರೈಗಳು ಜಾನಪದದಲ್ಲಿ ಒಂದು ಹೆಸರು ಅವ್ರದ್ದು, ಮತ್ತು ಕೂಶಿ ಹರಿದಾಸ್ ಭಟ್ರು ತುಳು ನಿಘಂಟು ತುಳು ಕರ್ಣ ನಿಘಂಟು ಇವೆಲ್ಲವನ್ನು ಮಾಡೋದಕ್ಕೆ ಭಾಳ ಪ್ರೇರಕರವರು. ಹೀಗೆ ಇಂಥವರ ಒಂದು ಕೊಡುಗೆಗಳು ಸಣ್ಣದಾದರೂ ಕೂಡ ಇವರ ಕೊಡುಗೆಗಳು ಭಾಳ ಅಪಾರ. ಇಂದಿರಾ ಹೆಗ್ಡೆಯವರು ಇದ್ದಾರಲ್ಲ, ಇಂದಿರಾ ಹೆಗ್ಡೆಯವರು ಕೂಡ ಮುಂದೆ ಇವತ್ತೇ ಅವರ ಸಾಲಿನಲ್ಲಿ ಸೇರ್ತಕ್ಕಂಥದ್ದು. ಯಾಕೆಂದರೆ ತುಳುವರ ಬಗ್ಗೆ ಅತ್ಯಂತ ಹೆಚ್ಚಿನ ಒಂದು ಅಧ್ಯಯನ ಮಾಡಿರ್ತಕ್ಕಂಥವರಲ್ಲಿ ಇದುವರೆಗೆ ಇವರೊಬ್ಬರೇ. ಇವರು ಇವರ ಮೊದಲಿಗೆ ಕಾದಂಬರಿಕಾರರಾಗಿದ್ದರು, ಕಥೆಗಾರರಾಗಿದ್ದರು, ಕಾದಂಬರಿಕಾರರಾಗಿದ್ದರು. ಬಹುಶಃ ನಮ್ಮ ಸಂಪರ್ಕಕ್ಕೂ ಬಂದೋ ಏನೋ ಗೊತ್ತಿಲ್ಲ. ಆಮೇಲೆ ಇವರು ಅವರ ಯಜಮಾನರ ಜೊತೆ ಹೋಗಿ ಅಲ್ಲಿಂದ ಪ್ರವಾಸದ ಕಥೆಗಳನ್ನು ಬರೆದರು. ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಾಗೆ, ಮತ್ತು ಬೇರೆ ಬೇರೆ ನೇಪಾಳಕ್ಕೆ ಸಂಬಂಧಪಟ್ಟಾಗೆ, ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಾಗೆ, ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಪ್ರವಾಸ ಕಥೆಗಳನ್ನು ಬರೆದರು. ಆದರೆ ಮುಂದೆ ಚಿದಾನಂದಮೂರ್ತಿಗಳ ಮತ್ತು ನಮ್ಮ ಸಂಪರ್ಕ, ಇತಿಹಾಸ ಅಕಾಡೆಮಿ ಸಂಪರ್ಕ ಬಂದಮೇಲೆ ಬಹುಶಃ ಅವರ ಬರವಣಿಗೆ ಜನಾಂಗೀಯ ಸಂಶೋಧನೆ ಬಗ್ಗೆ ತಿರುಗಿ ಅದಕ್ಕೆ ಒಂದು ಪ್ರಮುಖವಾದಂಥ ಒಂದು ಅಡಿಪಾಯವನ್ನು ಅವರು ಹಾಕಿದ್ದಾರೆ. ಅದರಿಂದ ಇವರೆಲ್ಲರ ಸಾಲಿಗೆ ಮುಂದೆ ಸೇರ್ತಕ್ಕಂಥವರು. ಅವರ ಕೃತಿಗಳು ಈ ಒಂದು ತುಳು ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ಯಾರೇ ಆಗಲಿ ಅವರಿಗೆ ದಾರಿದೀಪ ಆಗುತ್ತೆ, ಮಾರ್ಗದರ್ಶನವಾಗುತ್ತೆ ಎಂಬತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಾನು ಹಿಂದೆ ಕೊಂಕಣಿ ಭಾಷಾ ಕೇಂದ್ರಕ್ಕೆ ಹೋಗಿದ್ದೆ. ನಾನು ಕೊಂಕಣಿ ಭಾಷಾ ಕೇಂದ್ರಕ್ಕೆ ಹೋದಂಥ ಸನ್ನಿವೇಶದಲ್ಲಿ ನನಗೆ ಭಾಳ ಖುಷಿಯಾಯಿತು. ಅಲ್ಲಿನ ಒಂದು ಚಟುವಟಿಕೆಗಳು ಮತ್ತು ಅಲ್ಲಿನ ಒಂದು ಅಧ್ಯಯನ ರೀತಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ನೋಡಿದಾಗ ತುಳುನಾಡಿನಲ್ಲಿ ಒಂದು ತುಳು ಭಾಷಾ ಕೇಂದ್ರ ಆಗಬೇಕು. ಆ ತುಳು ಭಾಷಾ ಕೇಂದ್ರ ಅಂತ ಇಟ್ಕೊಂಡು ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ, ಎಲ್ಲವನ್ನ ಸಂಸ್ಕೃತಿಯನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಕೇಂದ್ರವಾಗಿ ಬೆಳೆಸಬೇಕೆಂಬತಕ್ಕಂಥದ್ದು ನನ್ನ ಇದು ಒಂದು ಕೋರಿಕೆ ಅಷ್ಟೇ. ಇದು ತುಳು ಭಾಷಾ ಕೇಂದ್ರ, ಅದು ಅಲ್ಲಿ ಎಲ್ಲರನ್ನು ಒಳಗೊಂಡಂತೆ, ಎಲ್ಲ ಜನಾಂಗ ಎಲ್ಲ ಮತ ಧರ್ಮೀಯರನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಭಾಷಾ ಕೇಂದ್ರ ಕಟ್ಟಿ. ಅದಕ್ಕೆ ಬೇಕಾದ ನೀವು ಸರ್ಕಾರದಿಂದ ತಗೊಳ್ಳಿ, ಅಥವಾ ಅಲ್ಲಿ ನೋಡಿ ಒಂದು ಸಣ್ಣದೊಂದು ಮ್ಯೂಸಿಯಂ ಮಾಡಿದ್ದಾರೆ ಅವರು, ನಾನು ನಮ್ಮ ಮನೇಲಿ ನೋಡಿಸ್ಕೊಳ್ಬೋದು. ಆದರೆ ಒಂದು ತುಳು ಅಂತ ಅಂದಾಗ ತುಳುವರು ಅಂತ ಹೇಳಿದಂಥ ಸನ್ನಿವೇಶದಲ್ಲಿ ತುಳುವರಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಯಾವುದಾದ್ರು ಕೇಂದ್ರ ಇದೆಯಾ ಅಂದರೆ ಇಲ್ಲ. ಸಂಸ್ಕೃತಿಯ ಒಂದು ಬೆಲೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಇರ್ತಕ್ಕಂಥ ಆಚರಣೆ ನಾಳೆ ಇರೋದಿಲ್ಲ. ಈಗಾಗಲೇ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ, ಇನ್ನು ನಮ್ಮ ಮೊಮ್ಮಕ್ಕಳು ನಮ್ಮ ಮಾತು ಇನ್ನೂ ನಮ್ಮ ಅವ್ರ ಮಾತು ಅವ್ರು ಕೇಳೋದಿಲ್ಲ. ಸೊ ಡಿಕ್ರೀಸ್ ಆಗ್ತಾ ಬರುತ್ತೆ ಅದು. ಅದರಿಂದ ಅಂಥ ಒಂದು ಸನ್ನಿವೇಶ ನಾವು ಎದುರಿಸೋ ಸನ್ನಿವೇಶದಲ್ಲಿ ಒಂದು ಭಾಷಾ ಕೇಂದ್ರವನ್ನು ಕಟ್ಟಿ ಅಂತೇಳಿ ನಾನು ಮಾತೇಳಿ, ಮತ್ತು ಈ ಅಧಿಕಾರ ಎಂಬತಕ್ಕಂಥ ಒಂದು ಗ್ರಂಥವನ್ನು ನಾನಿವತ್ತು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಇಂದಿರಾ ಹೆಗ್ಡೆಯವರು ಮುಂದೆ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿಸಲಿ, ಮತ್ತು ಇಂದಿರಾ ಹೆಗ್ಡೆಯವರೆಲ್ಲ ನಿಮ್ಮಲ್ಲೂ ಕೂಡ ಇದೇ ಇಂಥದ್ದೇ ಒಂದು ಸಂಶೋಧಕರಾಗಿ ಬನ್ನಿ ಭಾಳ ಜನ ಅಂತೇಳಿ ಒಂದು ನನ್ನ ಒಂದು ಈ ಉದ್ಘಾಟನಾ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ.
1: ಇದುವರೆಗೆ ಡಾಕ್ಟರ್ ದೇವರಕೊಂಡ ರೆಡ್ಡಿಯವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಜನಧನಿ ಕಾರ್ಯಕ್ರಮ. ನಾನಿದ್ದೇನೆ ರೋಷನ್ ಕುಲಶೇಖರ. ಇವತ್ತು ನನ್ನ ಜೊತೆಗೆ ಜನಧನಿ ಕಾರ್ಯಕ್ರಮದಲ್ಲಿ ಅಪರೂಪಕ್ಕೆ ಮತ್ತೆ ಸರಿ ಸುಮಾರು ಒಂದೂವರೆ ವರ್ಷಗಳ ನಂತರ ಎಡ್ವರ್ಡ್ ಲೋಬ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಎಡ್ವರ್ಡ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸೊ ಇವತ್ತು ನಾವು ಬೇರೆ ಬೇರೆ ವಿಷಯಗಳನ್ನು, ದೈನಂದಿನ ವಿಷಯಗಳನ್ನು ಚರ್ಚೆ ಮಾಡೋಣ, ಮಾತಾಡೋಣ. ವಿಶೇಷವಾಗಿ ನೀವಂತೂ ನೋಡಿರಬಹುದು, ನಮ್ಮ ನಂತೂರು ಸರ್ಕಲ್ ಆಗಿ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಬಿಕ್ಕನಕಟ್ಟೆ ಸಿಗುತ್ತೆ. ಅಲ್ಲೊಂದು ಸರ್ಕಲ್ ಇದೆ, ಆ ಕಡೆ ಹೋದ್ರೆ ಶಕ್ತಿನಗರ ಮಾರ್ಗ ಜಾಯಿನ್ ಆಗುತ್ತೆ, ಮತ್ತೆ ರಿವರ್ಸ್ ಬಂದರೆ ನಂತೂರು ಸರ್ಕಲ್ಗೆ ಬರುತ್ತೆ. ಸೊ ಇಲ್ಲಿ ಬರುವಾಗ ಒಂದು 10-20 ಮೀಟರ್ ಅಂತರದಲ್ಲಿ ರಸ್ತೆ ಬದಿಯಲ್ಲೇ ನೋಡಿ, ಇದು ಮಹಾನಗರ, ರಸ್ತೆ ಬದಿಯಲ್ಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತ್ಯಾಜ್ಯದ ರಾಶಿ ಬಿದ್ದಿರುತ್ತೆ ದಿನಾಲು. ಸೊ ಅಲ್ಲಿ ಯಾರು ಬೆಸೀತಾರೆ, ಯಾವ ಮನೆಯವರು ಎಸೆಯುತ್ತಾರೆ, ಮಂಗಳೂರು ಮಹಾನಗರ ಪಾಲಿಕೆಯವರು ಏನು ಮಾಡಿದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೂ ಇಲ್ಲಿ ಕೊಳಚೆ ಪ್ರದೇಶ ಅಂತ ಆಗಿದೆ. ಇದು ನಗರದ ಮೇನ್ ಸ್ಪಾಟ್ ಒಂದು. ದ್ವಿತೀಯದಾಗಿ ಇವತ್ತು ಇನ್ನೊಂದು ಗಮನಕ್ಕೆ ಬಂದಂಥ ವಿಷಯ, ನಾವು ಮಿಲಾಗ್ರೀಸ್ ಜಂಕ್ಷನ್ ಹತ್ರ ಬಸ್ ನಿಲ್ಲುತ್ತೆ ಮಿಲಾಗ್ರೀಸ್ ಈ, ಮತ್ತೆ ಮೇಲೆ ಬಂದರೆ ಮತ್ತೆ ಬಾವುಟಗುಡ್ಡೆಗೆ ಬರುವಂಥ ರಸ್ತೆ ಇದೆ, ಮುಂದೆ ಹೋದರೆ ಅಂಪನಕಟ್ಟೆಗೆ ಅಂದರೆ ಸ್ಟೇಟ್ ಬ್ಯಾಂಕ್ ಹೋಗುತ್ತೆ. ಆ ಒಂದು ಜಂಕ್ಷನ್ ಮಿಲಾಗ್ರೀಸ್ ಮತ್ತು ಕಡೆಯಿಂದ ಬರುವಂಥ ಹೊಳ ರಸ್ತೆ ಇದೆ, ಏನು ಮಿಲಾಗ್ರೀಸ್ ಚರ್ಚಿಂದ ಬರುವಂಥ ರಸ್ತೆ ಇದೆ, ಆ ರಸ್ತೆ ಜಾಯ್ನ್ ಆಗುವ ಜಾಗದಲ್ಲೇ ತುಂಬ ರೀತಿಯಲ್ಲಿ ತ್ಯಾಜ್ಯವನ್ನು ರಾಶಿ ಹಾಕ್ತಾರೆ. ನೋಡಿ, ಇದು ನಗರದ ಹೃದಯ ಭಾಗಗಳು. ಈ ರೀತಿ ಜನರು ಅಲ್ಲಿ ಏನು ಗಾರ್ಬೇಜ್ ಬಾಕ್ಸ್ ಇಲ್ಲ, ಏನಿಲ್ಲ, ಈ ರೀತಿ ಕಸವನ್ನು ರಸ್ತೆಯಲ್ಲೇ ಬಿಸಾಡೋದಾದರೆ, ಪ್ಲಾಸ್ಟಿಕ್ಗಳನ್ನು, ಮನೆಯ ತ್ಯಾಜ್ಯಗಳನ್ನು ಬಿಸಾಡೋದಾದರೆ ಇಲ್ಲಿ ಯಾರು ಕೇಳುವವರಿಲ್ವಾ? ಈ ಒಂದು ವಿಶೇಷವಾದ ಒಂದು ವಿಚಾರ ನಾವು ನೋಡಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ, ಬೇಕು ಹೋಗಿ ಯಾರಿಗೂ ಅದರ ಬಗ್ಗೆ ಗಮನ ಕೂಡ ಇಲ್ಲ. ಮತ್ತು ಅದರ ಜೊತೆಗೆ ನಾವು ನೋಡಿರ್ಬೋದು, ನಮ್ಮ ನಗರದಲ್ಲಿ ಫುಟ್ಪಾತ್ಗಲ್ಲೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಬೆಂಗಳೂರಲ್ಲಿ ಫುಟ್ಪಾತ್ಗಳ ಮೇಲಿರುವಂಥ ಅಂಗಡಿಗಳನ್ನು ತೆರವು ಮಾಡ್ತಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಿದ್ದಾರೆ, ಆದರೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಸೊ ಇದರ ಬಗ್ಗೆ ನಾವು ನೋಡಬೇಕು. ಸೊ ಈ ಎರಡು ವಿಚಾರಗಳು ಇವತ್ತು ನಾವು ಆರಂಭದಲ್ಲಿ ಮಾತಾಡ್ತಿದ್ದೇವೆ. ಇದು ನಿತ್ಯದ ವಿಷಯ. ಏನು ಜನರು ತಮ್ಮ ಒಂದು ವಾರ್ಡ್ನಲ್ಲಿ, ತಮ್ಮ ಮನೆಗಳಲ್ಲಿ ಅಥವಾ ತಮ್ಮ ಫ್ಲ್ಯಾಟ್ನಲ್ಲಿ ಬದುಕುವವರು, ತಮಗೆ ಫ್ಲ್ಯಾಟಲ್ಲಿ ಅವಕಾಶ ಇದೆ ತ್ಯಾಜ್ಯವನ್ನು ವಿಂಗಡಿಸಿ ಹಾಕಲಿಕ್ಕೆ, ಅದು ಬಿಟ್ಟು ರಸ್ತೆಗೆ ಬಂದು ಎಸೆಯುವುದಲ್ಲ, ಸೊ ನಾಯಿಗಳನ್ನು ಕರೆದುಕೊಂಡು ಹೋಗಿ ರಸ್ತೆಯಲ್ಲಿ ಅದರ ಉಚ್ಚೆ ಮಾಡಿಸುವುದಲ್ಲ, ಸೊ ನಿಮಗೆ ಸರಿಯಾಗಿ ನಾಯಿಗಳನ್ನು ಸಾಕಲಿಕ್ಕೆ ಆಗದಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಲಿಕ್ಕೆ ಆಗದಿದ್ದರೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ದಾರಿಯಲ್ಲಿ ಈ ರೀತಿಯಾಗಿ ಕರೆದುಕೊಂಡು ಹೋಗ್ತೀರಾ ಎಂಬುದು ಕೂಡ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ.
1: ಕಸದ ವಿಷಯ ನಾವು ಮಾತಾಡ್ತಾ ಇದ್ದೀವಿ. ಕಸದ ವಿಷಯ ಅನ್ನುವಾಗ ಯಾವುದು ತ್ಯಾಜ್ಯವು, ಈಗ ನಾವು ಯಾವ ತ್ಯಾಜ್ಯ ಇದೆ ಅದನ್ನು ನಾವು ಪುನರ್ಬಳಕೆ ಮಾಡುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ, ಕಸದಿಂದ ರಸ ಮಾಡುವಂಥದ್ದು, ಮತ್ತೆ ಕೆಲವೊಂದರಿಂದ ನಾವು ಗೊಬ್ಬರ ತಯಾರಿಸಲಿಕ್ಕೆ ಕೂಡ ಆಗ್ತದೆ. ನೀವು ಹೇಳ್ತಾ ಇದ್ದೀರಿ
0: ಎರಡು ಸ್ಪಾಟ್. ಈಗ ನೋಡಿದೆ
1: ವಿಷಯ ಏನಾಗಿದೆ ಅಂದ್ರೆ, ಮನೆಯಲ್ಲಿ ಅಡಿಗೆ ಮಾಡಿ ತಿನ್ನುವುದು ಕಡಿಮೆ ಆಗಿದೆ. ಎಲ್ಲದಕ್ಕೂ ನಮಗೆ ಯಾವುದು ಬೇರೆ ಬೇರೆ ಆನ್ಲೈನ್ ಅಲ್ಲೇ ಬೇಕು ನಮಗೆ. ಈಗ ಎಲ್ಲಿಯವರೆಗೆ ಮುಟ್ಟಿದೆ ಅಂದ್ರೆ, ಈಗ ಫ್ಲಾಟ್ನಲ್ಲೆಲ್ಲ ಕೆಲವು ಮನೆಗಳಲ್ಲಿ ಕೂಡ ಅಡಿಗೆ ಮಾಡುವುದು ಕೂಡ ಅಪರೂಪ ಆಗಿದೆ. ಅದು ವಾರಕ್ಕೆ ಒಂದು ಆದಿತ್ಯವಾರ ಇರಬಹುದು, ಆದ್ರೆ ಒಂದು ಹೊತ್ತಿನ ಯಾವನಾದ್ರೂ ಮಾಡ್ತಾರೆ, ಯಾರಾದ್ರೂ ನೆಂಟರು ಬರುವುದಿದ್ರೆ ಮಾಡ್ತಾರೆ, ಇಲ್ಲದ್ರೆ ನೆಂಟರಿಗೆ ಕೂಡ ಈಗ ಅದು ಆನ್ಲೈನ್ ಇದ್ದು ಇಲ್ಲದ್ರೆ ಕ್ಯಾಟ್ರಿಂಗ್ ಇದ್ದು ಫುಡ್ಡೇ ಕೊಡ್ತಾರೆ. ಅವಾಗ ಕ್ಯಾಟ್ರಿಂಗ್ ಫುಡ್ ತರಬೇಕಾದ್ರೆ ನಾವು ಏನು ಮಾಡಬೇಕು, ಅದನ್ನೆಲ್ಲ ಪ್ಲಾಸ್ಟಿಕ್ ತೊಟ್ಟೆಗಳಲ್ಲಿ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ತರಬೇಕಾಗ್ತದೆ, ಆಗ ಕಸ ಜಾಸ್ತಿ ಆಗ್ತದೆ. ಮನೆಯಲ್ಲಿ ಅಡಿಗೆ ಮಾಡುವಾಗ ಕೂಡ ಕಸ ಇರ್ತದೆ, ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು. ಈಗ ನಮ್ಮ ಒಂದು ಏನಾದರೂ 2-3 ಸೆನ್ಸ್ 5 ಸೆನ್ಸ್ ಎಲ್ಲ ಜಾಗದ ಇದ್ದವರು ಅಥವಾ ಜಾಗ ಇದ್ದವರು ಆ ಕಸದಿಂದ ಏನಾದರೂ ಮಾಡಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಮರ ಗಿಡಗಳಿಗೆ ಎಲ್ಲ, ಹೂವಿನ ಗಿಡಗಳಿಗೆ ಎಲ್ಲ ಅದನ್ನು ಉಪಯೋಗಿಸ್ಬೋದು. ಆದರೆ ಏನು ಮಾಡ್ತಾರಂದ್ರೆ, ಈಗ ಎಲ್ಲವನ್ನು ಕಸವನ್ನು ಜಾಸ್ತಿ ಮಾಡಿ ಒಟ್ಟು ಮಾಡಿ ಅದು ಎಲ್ಲಿಯಾದರೂ ಬಿಸಾಡಿದ್ರೆ ಮುಗಿಯಿತು, ಅವರ ಜವಾಬ್ದಾರಿ ಮುಗಿಯಿತು, ಮತ್ತೆ ಹೊಸ ಕಸ ಉತ್ಪಾದನೆ ಆಗುತ್ತೆ ಅನ್ನೋ ಹಾಗೆ. ಕಸದ ಬಗ್ಗೆ ಒಂದು, ಆ ಕಸದ ನಾವು ಏನು ಕಸವನ್ನು ಸೃಷ್ಟಿಸ್ತೇವೋ ಆ ಕಸದಿಂದ ಸಮಾಜಕ್ಕೆ ತೊಂದರೆ ಆಗ್ತದೆ ಅನ್ನೋದು ಕೂಡ ಒಂದು ಪ್ರಜ್ಞೆ ಇರಬೇಕು. ಆ ಮಾನವೀಯ ಪ್ರಜ್ಞೆ ಇಲ್ಲದಿದ್ರೆ ನನ್ನ ಕೆಲಸ ಆದ್ರೆ ಸಾಕು, ನನಗೆ ಯಾವುದೇ ಅಪಾಯ ಆಗಬಾರದು, ನಾನು ಸೇಫ್ ಆಗಿರ್ಬೇಕು, ಈ ಕಸವನ್ನು ತೆಗೆದು ಅಲ್ಲಿ ಬಿಸಾಡುವಂಥದ್ದು, ಎಲ್ಲಿಯಾದರೂ ಬಿಸಾಡುವಂಥದ್ದು, ರಸ್ತೆಯ ಬದಿಯಲ್ಲಿ ಎಲ್ಲ ಬಿಸಾಡುವಂಥದ್ದು, ಅಲ್ಲಿಗೆ ಮುಗೀತದೆ ಅವರ ಜವಾಬ್ದಾರಿ. ಅವರಿಗೆ ಏನಾಗಬೇಕುತ್ತೋ ಅದು ಆಗಿದೆ. ನಂತರ ಅದರಲ್ಲಿ ರೋಗ ಸೊಳ್ಳೆಗಳು ಉತ್ಪಾದನೆ ಆದರೆ ಅಥವಾ ಇನ್ನಿತರರಿಗೆ ಏನಾದರೂ ತೊಂದರೆ ಆದರೆ ಅದರ ಪರಿಣಾಮ ಯಾರಿಗೆ?
0: ಜನರಿಗೆ,
1: ಜನರಿಗೆ, ಸಮಾಜಕ್ಕೆ ತೊಂದರೆ ಆಗ್ತದೆ. ಅದನ್ನು ತಿಳ್ಕೊಳ್ಬೇಕು. ನೀವು ಹೇಳಿದ್ರೆ ಕೆಲವು ಕಡೆ ರಾಶಿ ಆಗ್ತಾರೆ ಅಂತ, ಅದು ಅಂದರೆ ಈ ಯಾವುದು ಬಿಲ್ಡಿಂಗ್ ಇದೆಲ್ಲ ಯಾವುದು ಯಾರು
0: ಬಿಲ್ಡಿಂಗ್ ಇದಲ್ಲ, ಇದು ಇದು ಬಿಲ್ಡಿಂಗ್ ಇದಾದ್ರೆ ಓಕೆ, ನಾನು ಹೇಳ್ತಿದ್ದೆ ಬಿಲ್ಡಿಂಗ್ ಇದಲ್ಲ, ಇದು ಮನೆಯಲ್ಲಿ ಆ ದಿನ ಬಳಸಿದಂತ ಒಂದು ತಿಂಡಿ ತಿನಿಸುಗಳನ್ನೆಲ್ಲ ತಂದು ಬಿಸಾಡುವುದು ಒಂದು ಎಷ್ಟು ಸಮಂಜಸ ಅಲ್ಲಿ ಗಾರ್ಬೇಜ್ ಅಂತ ಇಲ್ಲವಿಲ್ಲ ಅಥವಾ ಗಾರ್ಬೇಜ್
1: ನೋಡಿ ಗಾಡಿ ಎಲ್ಲ ಬರ್ತದೆ, ಕಸ ಕಸ ಕಸ ಅಂತ ಹೇಳ್ಕೊಂಡು ಬರ್ತದೆ, ಅದಕ್ಕೆ ಯಾಕೆ ಕೊಡಬಾರದು? ಅಲ್ಲಿ ಮನೆಯ ಮುಂದ್ಗಡೆ ಇಟ್ಟರೆ ಅವ್ರು ಕೊಂಡೋಗ್ತಾರೆ, ಒಂದೆಲ್ಲ ಒಳ್ಳೆ ಗೇಟಿನ ಹತ್ರ ಎಲ್ಲ ಇಟ್ಟರೆ ಅದನ್ನು ಕೊಂಡೋಗ್ತಾರೆ. ಅಥವಾ ಅದರಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಮನಸ್ಸು ಬೇಕು. ಯಾಕೆಂದರೆ ಯಾಕೆ ಅವರಿಗೆ ಸ್ವಲ್ಪ ದುಡ್ಡು ಕೊಡಬೇಕಾಗ್ತದೆ, ಅದಕ್ಕೆ ಒಂದು ಕೊಡ್ತಾರೆ, ಅದು ಅದು ಯಾಕೆ ಕೊಡಬೇಕು? ಅದು ಸುಮ್ಮನೆ ಕೊಡೋದು ಯಾಕೆ? ಇದು ಎಲ್ಲಿಯಾದರೂ ಬಿಸಾಡಿದ್ರೆ ಮುಗೀತಲ್ವೋ ಜವಾಬ್ದಾರಿ ಅಂತ. ಹಾಗೆ ಒಂದು ಒಂಥರ ಅಸಡ್ಡೆ ಮತ್ತೆ ಅಲಕ್ಷ್ಯ ಮತ್ತೆ ಇದು ಸುಲಭದಲ್ಲಿ ಆಗ್ತದೆ ಅಂತ.
0: ಸೊ ಇದರ ಬಗ್ಗೆ ಯಾರಾದರೂ ಒಂದು ಎಚ್ಚೆತ್ತುಕೊಂಡು ಇನ್ನಷ್ಟು ಧ್ವನಿಯೆತ್ತಬೇಕಾಗಿದೆ. ಸೊ ಮಾತಾಡೋಣ ಮತ್ತಷ್ಟು ಕಾರ್ಯಕ್ರಮದಲ್ಲಿ. ಸೊ ಅದಕ್ಕಿಂತ ಮುಂಚಿತವಾಗಿ ಎರಡು ಭಾವಗೀತೆಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ನಮಸ್ಕಾರ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಸುಜಿಂದನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾತಾಡ್ತಾ ಇರೋದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ನಮ್ಮ ನಗರದ ಸ್ವಚ್ಛತೆ ನಾವೇ ಮಾಡ್ತಾ ಇಲ್ಲದಿದ್ದರೆ ಬೇರೆಯವರಿಗೆ ದೂರಿ ಏನು ಪ್ರಯೋಜನ? ಒಂದು ಅಷ್ಟು ಅವಕಾಶ ಕೊಟ್ಟಿದ್ದಾರೆ, ಗಾರ್ಬೇಜ್ ಬಿನ್ಗಳನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಸಿಕ್ಕಿದ ಕಡೆ ಕಸಗಳನ್ನು ಎಸೆಯುವಂತಹ ಅಥವಾ ಕಸವನ್ನು ಎಸೆಯುವಂತಹ ಜನರನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಈಗ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಮತ್ತು ವ್ಯಾಪಾರ ನಡೀತಾ ಇದೆ. ಇದು ಮಂಗಳೂರಿಗೆ, ಬೆಂಗಳೂರಲ್ಲಿ ತೆರವಾಗ್ತಾ ಇದೆ, ಆದರೆ ಮಂಗಳೂರಲ್ಲಿ ನೋಡಿ, ಬಿಜೆಯ ಅಥವಾ ಬೇರೆ ಬೇರೆ ಪ್ರದೇಶದ ಫುಟ್ಪಾತ್ಗಳು ಪಾದಚಾರಿಗಳ ಹಕ್ಕಾಗಿದ್ದರೂ ಕೂಡ ಪಾಲಿಕೆ ವ್ಯಾಪ್ತಿಯ ಬಿಜೆ ಪ್ರದೇಶದ ಪಾದಚಾರಿಗಳು ತಮ್ಮ ಹಕ್ಕು ಪಡೆಯಲಾಗ್ತಿಲ್ಲ. KSRTC ಬಸ್ ನಿಲ್ದಾಣದಿಂದ ವಿವಿಧ ಶಾಪಿಂಗ್ ಮಾಲ್ಗಳು ಸಹಿತ ಜನಸಂದಣಿ ಓಡಾಟ ಜಾಸ್ತಿ ಇರುವ ಪ್ರದೇಶದಲ್ಲಿ ಫುಟ್ಪಾತ್ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಕೆಲವು ಕಡೆ ಫುಟ್ಪಾತ್ ಇದ್ದರೂ ಬಳಸುವ ಹಾಗೆಲ್ಲ ವಾಹನ ಪಾರ್ಕಿಂಗ್ ಮತ್ತು ನಾವು ನೋಡಬಹುದು ಫಾಸ್ಟ್ ಫುಡ್ ವ್ಯಾಪಾರ ಕಸದ ರಾಶಿ ತುಂಬಿಕೊಂಡಿದೆ. ಕೆಲವು ಕಡೆ ಫುಟ್ಪಾತ್ ಇಲ್ಲವಾಗಿದೆ, ರಸ್ತೆಯೇ ಫುಟ್ಪಾತ್ ಆಗಿಬಿಟ್ಟಿದೆ. KSRTC ನಿಲ್ದಾಣದ ಮುಂಭಾಗ ಬಸ್ ನಿಲ್ದಾಣದ ಹೊರಬರುವ ಪ್ರದೇಶದ ಸುತ್ತಮುತ್ತಲೂ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಫುಟ್ಪಾತ್ ಇಲ್ಲ, ಜನ ರಸ್ತೆಯಲ್ಲಿ ಓಡಾಡ್ತಾರೆ. ಬಿಜೆ ಕಾಫಿ ಕಡ್ನತ್ತ ತಿರುವು ಇಳಿಜಾರು ಪ್ರದೇಶವಾಗಿದೆ, ಅಲ್ಲಿ ಫುಟ್ಪಾತ್ ಇಲ್ಲ. ರಸ್ತೆ ಬದಿಯಲ್ಲಿ ಮಳೆ ನೀರು ಹರಿದು ಹೊಂಡ ನಿರ್ಮಾಣ ಆಗ್ತಿದೆ, ಪಾದಚಾರಿಗಳು ಸಂಕಷ್ಟ ಪಡ್ತಾ ಇದ್ದಾರೆ. ಬಿಜೆ ಮೆಸ್ಕಂ ಮುಂಭಾಗದ ಭಾಗದಲ್ಲಿ ಈ ಫಾಸ್ಟ್ ಫುಡ್ ವ್ಯಾಪಾರಿಗಳು ಇಡೀ ಫುಟ್ಪಾತನ್ನೇ ಆವರಿಸಿದ್ದಾರೆ. ಇವರನ್ನು ಕೇಳುವವರಿಲ್ಲ, ಮರಗಳಿಗೆ ಎಲ್ಲ ತರ್ಪಲ್ಗಳನ್ನು ಕಟ್ಟಿಕೊಂಡು. ಸೊ ಇದು ಇನ್ನೊಂದು ವಿಷಯ. ಅದೇ ರೀತಿ ಫುಟ್ಪಾತ್ನಲ್ಲಿ ನೀರಿನ ಒಂದು ಬೃಹತ್ ಪೈಪ್ ಕೂಡ ಹಾದು ಹೋಗಿದೆ. ಅದೇ ರೀತಿ ಫುಟ್ಪಾತ್ನಲ್ಲಿ ಕಸದ ರಾಶಿ ಕೂಡ ಹಾಕಿಬಿಟ್ಟಿದ್ದಾರೆ. ಕೆಲವು ಕಡೆ ಇರುವ ರಸ್ತೆ ಬದಿಯ ಕೆಲ ಜಾಗದಲ್ಲಿ ಹೂವಿನ ವ್ಯಾಪಾರ ಇದ್ದಾರೆ. ಬಿಜೆ ಕಾಪಿಕಾಡ್ ರಸ್ತೆಯಲ್ಲಿ ಫಾಸ್ಟ್ ಫುಡ್ ವ್ಯಾಪಾರ ಇದೆ. ಲಾಲ್ಬಾಗ್ನಲ್ಲಿ ತೆರಳುವ ರಸ್ತೆಯಲ್ಲಿ ಹೂವಿನ ವ್ಯಾಪಾರ, ಬಸ್ ನಿಲ್ದಾಣದ ಆಗಮಿಸುವ ರಸ್ತೆ ಬದಿಯಲ್ಲಿ ಸಂಪೂರ್ಣ ವಾಹನಗಳದೇ ಕಾರುಬಾರು, ಪಾದಚಾರಿಗಳನ್ನು ರಸ್ತೆಯನ್ನು ಅವಲಂಬಿಸಿರುವಂಥ ಅನಿವಾರ್ಯತೆ. ಕೆಲವು ಕಡೆ ಅಸಮರ್ಪಕವಾದ ಫುಟ್ಪಾತ್ ಲೈಟ್ ಕಂಬಗಳು ಫುಟ್ಪಾತ್ ಮೇಲೇ ಇದೆ. ಬಸ್ ಸ್ಟ್ಯಾಂಡನ್ನು ಕೂಡ ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿದ್ದಾರೆ. ನಾವು ನೋಡಿರ್ಬೋದು, ಬಸ್ ನಿಲ್ದಾಣದ ಲಾಲ್ಬಾಗ್ನಲ್ಲಿ ತೆರಳುವ ರಸ್ತೆಯಲ್ಲಿ ಹುಲ್ಲು ಮತ್ತು ಮುಳ್ಳುಗಳ ಒಂದು ಪೊದೆಗಳು ಕಾಣಿಸ್ತಾ ಇವೆ. ಫುಟ್ಪಾತ್ನಲ್ಲಿ ವಾಹನ ಪಾರ್ಕಿಂಗ್ ನೋಡಿ, ಇವನ್ನೆಲ್ಲ ಹೇಳುವವರು ಯಾರು ಇಲ್ಲ. ಸೊ ಈ ರೀತಿ ಆಗಿಬಿಟ್ಟಿದೆ ನಮ್ಮ ಮಂಗಳೂರಿನ ಒಂದು ದೊಡ್ಡ ಪರಿಸ್ಥಿತಿ. ಸೊ ಇನ್ನಷ್ಟು ವಿಚಾರಗಳನ್ನು ಮಾತಾಡುವಾಗ ಎಡವಾಡಿ ಅವರು ಏನು ಹೇಳ್ತಾರೆ ಇಂಥ ಸಮಸ್ಯೆಯ ಬಗ್ಗೆ?
5: ಅದೇ ನೀವು ಫುಟ್ಪಾತ್ ಬಗ್ಗೆ ಹೇಳಿದಿರಿ, ಕೆಲವೊಂದು ಕಡೆ ಯಾವ ರೀತಿ ಎಲ್ಲ ಫುಟ್ಪಾತನ್ನು ಆಕ್ರಮಣ ಮಾಡಿಕೊಂಡು ತಮ್ಮ ವ್ಯಾಪಾರವನ್ನು ಮಾಡುವಂಥದ್ದು. ಅದಕ್ಕೆ ಪಾದಾಚಾರಿಗಳು ರಸ್ತೆಯಲ್ಲಿ ನಡೆಯುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅದಕ್ಕೆ ಜನಸಾಮಾನ್ಯರು ಕೂಡ ಒಂದು ಪ್ರತಿಭಟಿಸುವಂಥದ್ದು, ಮತ್ತು ಅಲ್ಲಿ ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವವರು ಒಂದು ರಾಜಕೀಯ ಏನು ವ್ಯಕ್ತಿಗಳಿದ್ದಾರಲ್ಲ, ಅವರ ಏನು ಅನುಮತಿ ಅವರ ಬೆಂಗಾವಲಿಂದ ಅವರ ಸಪೋರ್ಟಿನಿಂದಲೇ ಅಲ್ಲಿ ಮಾಡುವಂಥದ್ದು. ಆವಾಗ ಏನಾಗ್ತದೆ ಅಂದರೆ ಅವರಿಗೆ ಮಾತಾಡಲಿಕ್ಕೆ ಹೋದರೆ ಈ ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಹಸ್ತಕ್ಷೇಪ ಮಾಡ್ತಾರೆ. ಮತ್ತು ಕೆಲವು ಕಡೆ ಏನಂದರೆ ಅದು ಕೆಲವರು ಅದನ್ನು ಈಗ ಏನು ಮಾಡ್ತಾರೆ, ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಅಲ್ಲಿ ಏನು ವ್ಯಾಪಾರ ಮಾಡ್ತಾರೆ, ಅದಕ್ಕೆ ಒಬ್ಬರು ಯಾರೋ ಒಬ್ಬರು ಇರ್ತಾರೆ ಅವರಿಗೆ ಇಷ್ಟು ಇಂತಿಷ್ಟು ಕೊಡಬೇಕು ಕಮಿಷನ್ ಆಧಾರದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಶೋಷಣೆ ನಡೆಯುವುದರೆ. ಈಗ ನೋಡಿ ನೀವು ಸೀಳ ಮಾರುವವರು ಎಂದು ಒಬ್ಬನಿಗೆ 10-15 ಗಾಡಿಗಳು ಇರ್ತದೆ, ಅವ ಏನು ಮಾಡ್ತಾನೆ ಒಂದೊಂದು ಕಡೆ ಗಾಡಿಯನ್ನು ಇಳಿಸಿ ಅಲ್ಲಿ ಒಂದು ಜನ ಮಾಡ್ತಾನೆ. ಅಲ್ಲಿ ಸೀಳ ವ್ಯಾಪಾರ ಮಾಡುವವನು ಏನು ಖಾಲಿ ಅವನು ಸಂಬಳಕ್ಕಾಗಿರುವುದು, ನಾವೇನು ನಡೆಸಿದೆ ಅವನೇ ಅದು ಸ್ವಂತ ವ್ಯಾಪಾರ ಮಾಡ್ತಾನೆ ಇಲ್ಲ. ಅದು ಏನು ಮಾಡ್ತಾರೆ ಅಂದರೆ ಕೆಲವು ಕಡೆ ಅವನಿಗೆ ಗಾಡಿಗಳು ಇರ್ತದೆ, ಅಲ್ಲಲ್ಲಿ ಗಾಡಿಗಳನ್ನು ಎಲ್ಲಿ ಫುಟ್ಪಾತ್ ಆಗಿರಲಿ ಅಥವಾ ಎಲ್ಲೇ ಇರಲಿ ಅವರಿಗೆ ಏನಂದರೆ ಒಂದು 10-15 ಕಡೆ ಗಾಡಿಯನ್ನು ನಿಲ್ಲಿಸ್ತಾರೆ. ಅದಕ್ಕೆ ಬೇಕಾದಂಥ ಮಾರಾಟ ಮಾಡುವವರು ವ್ಯಕ್ತಿಗಳಿಗೆ ಅದು ದಿನದ ಸಂಬಳ ಕೊಡ್ತಾರೆ. ಆಯ್ತಲ್ಲ, ಅಲ್ಲಿಗೆ ಅವರ ಸಮಸ್ಯೆ ಮುಗೀತದೆ.
6: ಇವತ್ತಾನೆ ನೋಡಿದೆ ಬೆಂಗಳೂರಲ್ಲಿ ಒಬ್ಬ ಇದ್ದಾನಂತೆ,
5: ಮತ್ತೆ ಆ ಕಸವನ್ನು ಏನ್ ಮಾಡ್ತಾರೆ?
6: ಇವತ್ತೊಬ್ಬನು ಎಷ್ಟೊಂದು ಬಿಹಾರದಿಂದ ಬಂದವ, ಎಷ್ಟೊಂದು ಅಂಗಡಿಗಳ ಓನರ್ ಆಗಿದ್ದಾನೆ ಅವನು. ಅವನು 300 ರೂಪಾಯಿ ಅಂತ ತೆಗೊಳ್ತಾನೆ ಎಲ್ಲ ಗಾಡಿಗಳನ್ನ, ಎಲ್ಲ ಪಾನಿಪುರಿ ಅವನ ಬಿಸ್ನೆಸ್ ಇದು. ದಿನಕ್ಕೆ 12 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 12 ಲಕ್ಷ ರೂಪಾಯಿ ಗಳಿಸ್ತಾನಂತೆ ದಿನಕ್ಕೆ. ಇಂಥ ಒಂದು ವ್ಯಾಪಾರ ವಹಿವಾಟುಗಳು ಕೂಡ ಆಗ್ತಾ ಇವೆ. ಸೊ ಹೀಗಿರುವಾಗ ನಾವು ನೋಡಬಹುದು ತುಂಬಾ ವಿಷಯಗಳನ್ನು ಮಾತಾಡೋಣ ಕಾರ್ಯಕ್ರಮದಲ್ಲಿ. ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಕೇಳ್ತಾ ಇರೋದು ಜನಧನಿ ಕಾರ್ಯಕ್ರಮ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಸುಜಿಂದನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮ್ಮ ಮಂಗಳೂರಿನ ಸ್ಥಿತಿಗತಿಗಳ ಬಗ್ಗೆ ಮಾತಾಡುವಾಗ ಮತ್ತೊಂದು ಬಿಕ್ಕನಗಟ್ಟೆ ಸುತ್ತಮುತ್ತಲು ಕೂಡ ತ್ಯಾಜ್ಯದ ರಾಶಿ. ಸೊ ಇದು ಮಹಾನಗರದ ಒಂದು ವಿಶೇಷವಾದ ವಿಚಾರ. ನೋಡಿ, ನಾನು ಮಾತಾಡಿದೆ, ಆದರೆ ಉದಯವಾಣಿ ಪತ್ರಿಕೆ ಕೂಡ ಈ ವಿಚಾರವನ್ನು ಕವರಪ್ ಮಾಡಿದೆ. ಸೊ ಏನು, ಸ್ಮಾರ್ಟ್ ಸಿಟಿಯಾಗಿ ಗುರುತಿಸಿಕೊಂಡಿರುವ ಮಂಗಳೂರಿಗೆ ಸ್ವಚ್ಛತೆ ಸವಾಲಾಗಿ ನಗರದ ವಿವಿಧ ಕಡೆಗಳಲ್ಲಿ ತ್ಯಾಜ್ಯ ರಾಶಿ ಬಿದ್ದು ಡಂಪಿಂಗ್ ಯಾರ್ಡ್ ಆಗಿರುವುದು ಇದಕ್ಕೆ ಕಾರಣ. ಬಿಕ್ಕನಕಟ್ಟೆಯ ರಾಶಿ ನೋಡಿದರೆ ತಲೆನೋವಾಗುತ್ತೆ. ಇಲ್ಲಿ ನಗರಕಟ್ಟೆ ಬಿಕ್ಕನಕಟ್ಟೆ ಪರಿಸ ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡಂಪಿಂಗ್ ಯಾರ್ಡ್ ಇದೆ. ಇದು ಮಿನಿ ಡಂಪಿಂಗ್ ಯಾರ್ಡ್ಗಿಂತ ಇನ್ನೂ ಬೃಹತ್ ಡಂಪಿಂಗ್ ಯಾರ್ಡ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ರಾಷ್ಟ್ರೀಯ ಹೆದ್ದಾರಿ 73 ಬಿಕ್ಕನಕಟ್ಟೆ ಮೇಲ್ಸೇತುವೆ ಸರ್ವಿಸ್ ರಸ್ತೆ ಉದ್ದಕ್ಕೂ 50 ಮೀಟರ್ಷ್ಟು ದೂರದಲ್ಲಿ ತ್ಯಾಜ್ಯವನ್ನು ಎಸೆಯಲಾಗುತ್ತದೆ. ಹೋಟೆಲ್, ಅಂಗಡಿ, ಕ್ಯಾಂಟೀನ್ ಇತ್ಯಾದಿ ತ್ಯಾಜ್ಯ ಇಲ್ಲಿ ಬಿದ್ದುಕೊಂಡಿದೆ. ಇದರ ಜೊತೆ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯ ಕೂಡ ಇದೆ. ಬಿಕ್ಕನಕಟ್ಟೆ ಸರ್ಕಾರಿ ಶಾಲೆಯಿಂದ ಸುಮಾರು 300 ಮೀಟರ್ ದೂರದಲ್ಲಿದೆ. ಬದಿಯ ತ್ಯಾಜ್ಯದ ರಾಶಿಯಲ್ಲಿ ಕೊಳೆತ ತರಕಾರಿ, ಪ್ಲಾಸ್ಟಿಕ್, ದ್ರವ, ಘನರೂಪದ ಆಹಾರ ಸೇರಿದಂತೆ ಕೊಳೆತ ವಸ್ತುಗಳನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಹೆಗ್ಗಣಗಳು ಇಲ್ಲಿ ನಿತ್ಯ ಓಡಾಡ್ತಾ ಇವೆ. ಸೊ ಇದೊಂದು ಏನು, ನಗರಕ್ಕೆ ನಂತೂರು ಸರ್ಕಲ್ಗೆ ಕೇವಲ 100 ಮೀಟರ್ ದೂರದಲ್ಲಿದೆ ಈ ಪರಿಸರ. ಸೊ ಈ ಪ್ರದೇಶದ ಸ್ವಚ್ಛತೆ ಯಾಕೆ ಮರೆಯಾಗಿದೆ ಇಲ್ಲಿ ಅಂತ ಗೊತ್ತಾಗಲ್ಲ. ನಾನು ಇದರ ಬಗ್ಗೆ ನಿಶ್ಚಯವಾಗಿ ಮಾತನಾಡಿದೆ. ತ್ಯಾಜ್ಯದ ರಾಶಿಯ ಪಕ್ಕದಲ್ಲಿ ಒಂದು ಅಂಗಡಿ ಮಾಲಕರಿದ್ದಾರೆ. ಸೊ ಅಂಗಡಿ ಮಾಲಕರಿಗೆ ಹೆಗ್ಗಣ ಕಾಟ ಹೆಚ್ಚಾಗಿದೆ. ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನು ಅರಸಿ ಇಲ್ಲಿ ಹೆಗ್ಗಣಗಳು ಇಲ್ಲಿ ಬರ್ತವೆ. ಇಲ್ಲಿನ ಅಂಗಡಿಗಳ ಒಳಗಿದು ನುಗ್ತವೆ. ಬಿದ್ದ ತ್ಯಾಜ್ಯವನ್ನು ನಾಯಿ ಬೆಕ್ಕು ತಿಂತಿದ್ದು ಪರಿಸರ ದುರ್ನಾತ ಬಿಡ್ತದೆ. ಮತ್ತು ಬೇರೆ ಬೇರೆ ರೋಗ ರುಜಿನಗಳು ಬರುವಂಥ ಸಾಧ್ಯತೆಗಳು ಇಲ್ಲಿವೆ ಅಂತ ಹೇಳ್ಬೋದು. ಈ ನಡುವೆ ಗುಡ್ಡ ಸಾಲಿನಲ್ಲೂ ಯಶಸ್ವಿ ಮೀನು ಕೃಷಿ. 7 ವರ್ಷಗಳಿಂದ ಆರಂಭಿಸಿದ ಸ್ವ ಉದ್ಯೋಗ ಅಪ್ಪನಪಿಲಾದ ಯುವಕ ಕೃಷಿಯ ಒಂದು ಪ್ರಯೋಗಕ್ಕೆ ಲಾಭ ಯೋಗ ಈಗ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅವನೇನು ಮಾಡ್ತಾ ಇದ್ದಾನೆ? ಸೊ ಇದು ಪಣಪಿಲದಲ್ಲಿ ಒಬ್ಬ ಯುವಕ. ಮೀನು ಕೃಷಿ ಕೇವಲ ಸಮುದ್ರ ತೀರಕ್ಕೆ ಸೀಮಿತವಾಗಿಲ್ಲ, ಗುಡ್ಡ ಸಾಲಿನಲ್ಲಿಯೂ ಕೂಡ ಮಾಡಬಹುದು. ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕೆಂಬುದು ಮಾತ್ರ ಇಲ್ಲಿ ಸಾಬೀತಾಗಬೇಕಾಗಿದೆ. ಇದು ಮೂಡುಬಿದಿರೆಯ ಪಣಪಿಲದ ಯುವಕ ಕೃಷಿಕ ರಾಜೇಶ್ ಕೋಟಿಯನ್ನವರ ಕತೆ. ವಿವಿಧ ತಳಿಯ ಮೀನುಗಳನ್ನು ಇವರು ಮನೆಯಲ್ಲೇ ಒಂದು ಬೆಳೆಸ್ತಾ ಇದ್ದಾನೆ. ಮುರೆಲ್ ಅಥವಾ ಮಡೆಂಜಿ, ರೂಪ್ ಚಂದ್, ರೂಹು, ಕಾಟ್ಲಾ ಅಥವಾ ಗೌರಿ, ಗಿಫ್ಟ್, ತಿಲಾಪಿಯ ಸಹಿತ ಹಲವು ಮೀನುಗಳು ಇಲ್ಲಿವೆ. ಇವರು ಸಾಕ್ತಾ ಇದ್ದಾರೆ. ಕನಿಷ್ಠ 1 ಕೆಜಿಯಿಂದ 3 ಕೆಜಿವರೆಗೆ ಮೀನುಗಳು ಇಲ್ಲಿ ಮಾರಾಟ ಆಗ್ತವೆ. 25 ಕೆಜಿಯಷ್ಟು ಮೀನುಗಳು ಕೂಡ ಇವೆ. ಇಲ್ಲಿ ಬೇರೆ ಬೇರೆ ಭಾಗದಿಂದ ಬಂದು ಜನರು ಮೀನನ್ನು ಖರೀದಿಸ್ತಾರೆ. ಆರಂಭದಲ್ಲಿ ಸಮಸ್ಯೆ ಇತ್ತು. ಸಿಹಿ ನೀರಿನ ಮೀನಿಗೂ ಮತ್ತು ಉಪ್ಪು ನೀರಿನ ಮೀನಿಗೂ ಹಲವಾರು ರೀತಿಯ ಒಂದು ಬೇಡಿಕೆಯಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಆದರೆ ಈಗ 300 ರೂಪಾಯಿ 450 ರೂಪಾಯಿಗಳಿಗೆ ಕೆಜಿಗೆ ಮಾರಾಟ ಆಗ್ತದೆ. ಅದರ ಒಂದು ರುಚಿ ಬೇರೆಯೇ ಇದೆ. ಸ್ವಲ್ಪ ಮುಳ್ಳುಗಳು ಜಾಸ್ತಿ ಇವೆ. ಆದರೆ ಅದು ಮಾಡುವ ರೀತಿಯಲ್ಲಿ ಮಾಡಿದರೆ ಮೀನುಗಳು ಖಂಡಿತವಾಗಿಯೂ ಜನರಿಗೆ ಖುಷಿ ಕೊಡುತ್ತದೆ ಅಂತ ಹೇಳ್ಬೋದು. ಆಸಕ್ತಿಯಿಂದ ಈ ಒಂದು ಕೃಷಿಯನ್ನು ಮಾಡಬೇಕು ಅಂತ ನಾವು ನೋಡ್ಬೋದು. ಸೊ ಇದು ನಾನು ಒಂದು ಪ್ರೇರಣಾ ಸುದ್ದಿಯನ್ನು ಕೂಡ ಹೇಳಿಬಿಟ್ಟೆ ನಿಮಗೆ, ಜೊತೆಗೆ ಪಾಸಿಟಿವ್ ಆದಂಥ ಸುದ್ದಿಯನ್ನು ಹೇಳಿಬಿಟ್ಟೆ. ಜೊತೆಗೆ ನಾವು ನಮ್ಮ ಒಂದು ನಗರದ ಮಲಿನತೆ ಹೆಚ್ಚಾಗ್ತಿರುವಂಥ ಒಂದು ಬಿಕ್ಕನಕಟ್ಟೆ ಬಗ್ಗೆ ನಾನು ಮಾತಾಡಿದ್ದೆ 2 ವರ್ಷ ಆರಂಭದಲ್ಲೇ. ಇದರ ವರದಿ ಕೂಡ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅದು ನಮ್ಮ ಒಂದು ಮಿನಿ ಏನಾಗಿದೆ ಅಂದರೆ ಡಂಪ್ ಯಾರ್ಡ್ ಥರ ಆಗಿದೆ. ಅಷ್ಟು ತ್ಯಾಜ್ಯ ನೀವು ನೋಡುವಾಗಲೇ ಗೊತ್ತಾಗೋದು ನ್ಯಾಷನಲ್ ಹೈವೇಗೆ ತಾಗಿಕೊಂಡೇ ಇರುವಂಥದ್ದೊಂದು. ಅದೇ ರೀತಿ ಮಿಲಾಗ್ರೀಸ್ ಜಂಕ್ಷನ್ನಲ್ಲಿ ಈ ದಿನ ಬೆಳಗ್ಗೆ ಬರುವಾಗ ನಾವು ನೋಡಿದೆ, ಇದು ಬಸ್ ನಿಲ್ಲುವಂಥ ಪ್ರದೇಶದಲ್ಲಿ ಹಾಕಿ ಹೋಗ್ತಾರಲ್ಲ, ಇವರಿಗೆ ಏನು ಹೇಳಬೇಕು, ಯಾವ ಹೋಟೆಲ್ನವರು ಆಗ್ತಾರೆ ಅಂತ. ಅವರ ಶಿಸ್ತು ಕ್ರಮ ಅಲ್ಲ, ಅವರ ಒಂದು ಹೋಟೆಲಿಗೆ ಬೀಗ ಜಡಿಬೇಕು ಸಂಬಂಧಪಟ್ಟ ಇಲಾಖೆ. ಸೊ ಆಗ ಮಾತ್ರ ಅವರಿಗೆ ಬುದ್ಧಿ ಬರುತ್ತೆ. ಏನು ರಸ್ತೆಯಲ್ಲಿ ತ್ಯಾಜ್ಯಗಳನ್ನು ಎಸೆದು ಹೋಗುವಂತಹ ಒಂದು ಪ್ಲಾಸ್ಟಿಕಲ್ಲಿ ಇಟ್ಟು ಹೋಗುವಂಥ ಪರಿಸ್ಥಿತಿ ಬರೋದಾದರೆ, ಇದಕ್ಕೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದ್ದರೂ ಕೂಡ KMC ATM ಇದೆ, ಜೊತೆಗೆ ನಾವು ನೋಡಿರ್ಬೋದು ಕೆನರಾ ಬ್ಯಾಂಕ್ನ ATM ಇದೆ. ಬೇರೆ ಬೇರೆ ಒಂದು ಅಷ್ಟೊಂದು ದೊಡ್ಡ ಪ್ರದೇಶದಲ್ಲಿ ಅದು ಕೂಡ ಮುಖ್ಯ ರಸ್ತೆಯಲ್ಲಿ ಇಡುವಂಥ ಒಂದು ಜನರ ಒಂದು ನಾವು ಏನು ಹೇಳ್ತೇವೆ ಜಂಬವನ್ನು ಮೆಚ್ಚಬೇಕು. ಸೊ ಈ ರೀತಿ ಮಾಡ್ತಾ ಇದ್ದಾರಲ್ವಾ ಅಂತ ನಾವು ನೋಡಬೇಕು.
5: ನೋಡಿ, ಈ ಕಾನೂನಿನ ಭಯ ಇಲ್ಲದಿದ್ದರೆ ಮತ್ತು ಕಾನೂನು ಅಷ್ಟು ಪರಿಣಾಮಕಾರಿಯಾಗಿ ಏನು ಅದನ್ನು ಅಳವಡಿಸದಿದ್ದರೆ ಅಧಿಕಾರಿಗಳು, ಮತ್ತೆ ಅದಕ್ಕೆ
4: ಒಬ್ರು ಕಾಲರ್ ಇದ್ದಾರೆ ನೋಡೋಣ. ಹಲೋ ನಮಸ್ತೆ. ಹಲೋ
6: ಹಲೋ
4: ನಮಸ್ತೆ. ಹೇಳಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಅವರು ವಿಷಯಗಳನ್ನು ಮಾತಾಡಿದ್ರು. ಸೊ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ಮಾತಾಡಿ. 6364249949
5: ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಮಾತಾಡಿದರು ಅವರು. ಹಾಗೆ ನಮ್ಮ ಮಂಗಳೂರಿನಲ್ಲಿ ಅದಕ್ಕೆ ಅಂತ ಬೀದಿ ಬದಿ ವ್ಯಾಪಾರಿಗಳ ವಲಯ ಅಂತ ಮಾಡಿದರು. ಅದು ಇಲ್ಲಿ ಬೀದಿಯ ಹತ್ತಿರಕ್ಕೆ ಇರಲಿಲ್ಲ, ಸ್ವಲ್ಪ ದೂರ ಇತ್ತು. ಆದರೆ ಜನರು ಏನು ಮಾಡ್ತಾರೆ ಅಂದರೆ ಅವರಿಗೆ ಬೀದಿ ಹತ್ತಿರನೇ ಸಿಗಬೇಕು. ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ ನಿಲ್ಲುವ ಜಾಗದಲ್ಲಿ ಏನಾದರೂ ಅವರಿಗೆ ಪಡ್ಕೊಳ್ಳಿಕ್ಕೆ ಸಿಕ್ಕಿದರೆ ಅದನ್ನು ಪಡ್ಕೊಂಡು ಹೋಗ್ತಾರೆ. ಜನರು ಬೀದಿ ಬದಿ ವ್ಯಾಪಾರದ ವಲಯಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿದರೆ ಖಂಡಿತ ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬರುವುದಿಲ್ಲ. ಇಲ್ಲಿ ವಲಯ ಮಾಡಿದ್ರಲ್ಲ, ಆದರೆ ಅದು ವಲಯ ಮಾಡಿದ್ದು ಕೂಡ ಒಂದು ಚಿಕ್ಕ ಅದು ಸಣ್ಣ ಸಣ್ಣ ಗೂಡಿನಾಗೆ ಇತ್ತು. ಅದೇಂದರೆ ಏನು ಕೋಳಿ ಸಾಕಲಿಕ್ಕೆ ಮಾಡಿದಂಥ ಗೂಡಿನಾಗೆ ಇತ್ತು. ನಿಜವಾಗಿ ಅಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆ ಇರಬೇಕಿತ್ತು. ಯಾಕಂದರೆ ನೋಡಿ, ಅಲ್ಲಿ ವಲಯ ಅಂತ ಮಾಡಿದ ಮೇಲೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಮಾಡಬೇಕು. ಅದು ಬಿಟ್ಟು ನೀವು ಚಿಕ್ಕ ಚಿಕ್ಕ ಅದು ಕೋಳಿಗೂಡಿನಾಗೆ ಮಾಡಿದರೆ ಮತ್ತೆ ಬೀದಿ ವ್ಯಾಪಾರಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗ್ತದೆ.
4: ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಮಾತಾಡಿ. ಹಲೋ, ಹೇಳಿ ಹೇಳಿ ಹೇಳಿ ಮೇಡಮ್.
7: ಅಲ್ಲ, ನಿನ್ನೆ ಮೈಸೂರಿಗೆ ಹೋಗಿದ್ದೀರಾ ನೀವು?
4: ಇಲ್ಲ, ಯಾಕೆ?
7: ಅಲ್ಲ, ನನಗೆ ಅಲ್ಲಿ ಮೈಸೂರಿದು ಎಷ್ಟು ತೋಟದ ಹತ್ರ ನಿಮ್ಮನ್ನು ನೋಡಿದಾಗೆ
4: ಆಯ್ತು. ಹ್ಞೂ ಹ್ಞೂ ಹ್ಞೂ. ಹೇ, ಓಕೆ,
5: ಹೇಗೆ?
4: ಧನ್ಯವಾದಗಳು ಮ್ಯಾಮ್.
7: ಧನ್ಯವಾದಗಳು.
4: ಓಕೆ. ಸೊ ಎರಡು ಹುಡುಗರು ಅದೇ ನಾವು ವಿಚಾರವನ್ನು ಮಾತಾಡ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನು ತ್ಯಾಜ್ಯ ಆಗಿರ್ಬೋದು, ಅದು ಕೂಡ ಪ್ರಮುಖ ರಸ್ತೆಗಳಲ್ಲಿ ಎಸೆಯುವವರ ಜನ ಒಂದು ನೋಡಿ, ಕಲಿತವರೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಾಗ ಇದಕ್ಕೆ ಏನು ಹೇಳಬೇಕು ಅಂತ ತಿಳಿತಾ ಇಲ್ಲ. ಮುಂದಿನ ಕಾಲರ್ ಒಬ್ಬರು ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ಹೇಳಿ ಸತೀಶ್ ಅವರು, ಮಾತಾಡಿ.
8: ಹ್ಞೂ. ಈಗ ಒಂದು ಅದರಿಂದ ಕಸದಿಂದ ರಸ ಅಂತ ಮಾಡ್ತಾರೆ. ಯಾರು ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು ಕೂಡ ಇಂಥ ಒಂದು ವೇಸ್ಟ್ಗಳನ್ನ ಕಂದಕಗಳನ್ನು ರಸ್ತೆಗೆ ಸೇರಬಹುದು. ನಿಜವಾಗಿ ಯೋಚನೆ ಮಾಡಬೇಕು ಅಂದ್ರೆ ಊರಿನಲ್ಲಿ ಸೇವಂತಕ್ಕಂಥವನ್ನು ನಮ್ಮ ಮನೆಗೆ ತಕೊಂಡು ಹೋಗಿ ನಾವೇನಾದ್ರೂ ಗೊಬ್ಬರಗಳನ್ನ ಮಾಡಿದ್ರೆ ಅದನ್ನ ಗಿಡದ ಬುಡಕ್ಕೆ ಹಾಕಿ ಹಾಕಬಹುದು ಅಂತ ಅವ್ರು ಯೋಚನೆ ಮಾಡಬಹುದು. ಮನೆಯಲ್ಲಿ ಇರುವಂತ ಯಾವುದೇ ತರಕಾರಿ ಗಿಡ ಏನಾದ್ರೂ ಮಾಡಿ ಅಥವಾ ಹೂವಿನ ಗಿಡಗಳಿಗೆ ಅಥವಾ ತೆಂಗಿನ ಗಿಡಕ್ಕೆಲ್ಲ ಹಾಕ್ಬಹುದು. ಈ ಒಂದು ರೀತಿ ಯೋಚನೆ ಎಲ್ಲರೂ ಮಾಡಿದ್ರೆ ರಸ್ತೆ ಬದಿಯಲ್ಲಿ ಕಸ ಎಸೆಯುವುದು ಒಂದು ಕಡಿಮೆ ಆಗ್ಬಹುದು. ಒಂದು ನಮ್ಮ ಪರಿಸರ ಮಾಲಿನ್ಯ ಸ್ವಲ್ಪ ಕಡಿಮೆ ಆಗ್ಬಹುದು. ಅದೇ ರೀತಿ ಸರ್ಕಾರ ಕೂಡ ಅದಕ್ಕೆ ನೋಡಿ, ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಹಕಾರವನ್ನು ಕೊಡುತ್ತೆ. ಆವಾಗ ಸರ್ಕಾರ ಕೂಡ ಇದನ್ನು ಒಂದು ಸಮನ್ವಯದಲ್ಲಿ ಕೊಡಬೇಕು. ಅಂದ್ರೆ ಬೀದಿ ಬದಿಯಲ್ಲಿ ಯಾವುದೇ ರೀತಿಯ ಕಸವನ್ನು ಹಾಕಬಾರದು. ಅಂದ್ರೆ ಅವರಿಗೆ ಏನು ಈ ಕಸವನ್ನ ಒಂದು ಹಣ ಕೊಟ್ಟು ತಗೊಳ್ಳೋದಂತ ಹೇಳಿದ ಒಂದು ಇದು ಬಂದಿದ್ರೆ ಯಾರು ಕೂಡ ರಸ್ತೆಗೆ ಎಸೆಯುವುದು ಕಡಿಮೆ ಆಗ್ತಿತ್ತು. ಈಗ ಹಣ ಕೊಟ್ಟು ಈಗ ನೋಡಿ ಗುಜರಿ ವ್ಯಾಪಾರಿಗಳು ಗುಜರಿ ಸಾಮಾನುಗಳಿಗೆ

0: ಅದನ್ನು ಮಾಡಲಿಕ್ಕೆ ಬಿಡುದಿಲ್ಲ, ಅದರಿಂದ ವಾಸನೆ ಬರ್ತದೆ ಹಾಗೆ ಹೀಗೆ ಅಂತ. ಆದರೂ ಕೆಲವು ಕಡೆ ಕಾರ್ಯನಿರ್ವಹಿಸ್ತಾ ಇವೆ. ಮತ್ತೆ ಜನರು ಅಲ್ಲಿಯ ಸಾರ್ವಜನಿಕರು ಕೂಡ ಕೆಲವೊಂದು ಸಂಘ ಸಂಸ್ಥೆಗಳು ಇದೆ ನೋಡಿ, ನೀವು ಕೆಲವು ಕಡೆ ಜಾಗ ಹೇಳಿದ್ರೆ ಬಿಕರ್ಣಗಟ್ಟೆ ಅಲ್ಲೆಲ್ಲ ಕೆಲವು ಸಂಘ ಸಂಸ್ಥೆಗಳಿದೆ, ಅದರ ಜವಾಬ್ದಾರಿಯನ್ನು ಅವರು ತಗೊಳ್ಬೇಕು. ಯಾಕಂದ್ರೆ ಕೇವಲ ಒಂದು ಏನಾದರೂ ವಾರ್ಷಿಕೋತ್ಸವ ಮಾಡೋದು ಅಥವಾ ಏನಾದರೂ ಕ್ರಿಕೆಟ್ ಆಡೋದು ಅಥವಾ ಏನಾದರೂ ಗೇಮ್ಸ್ ಆಟ ಆಡಿಸಿ ಸಂಘ ಸಂಸ್ಥೆಗಳು ಅವರ ಏನು ಅವರ ಗಮ್ಮತ್ತು ಅದೇ ಏನಾದರೂ ಆಟ ಆಡಿಸಿ ಬಿಡುವುದು ಅದು ಸಂಘ ಸಂಸ್ಥೆ ಮಾಡುವ ಕೆಲಸ ಹೌದು. ಆದರೆ ಅದು ಏನು ಪ್ರತಿಭಾವಂತರಿಗೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಬೇಕು, ಬಟ್ ಸಮಾಜ ಸೇವೆಯತ್ತ ಕೂಡ ಗಮನ ಹರಿಸಬೇಕು. ಅದೆಲ್ಲ ನಗರ ಪಾಲಿಕೆಯದು ಕೆಲಸ, ಅದೆಲ್ಲ ಸರ್ಕಾರದ ಕೆಲಸ ಅಂತ ಇದ್ದರೆ, ಮತ್ತು ಯುವಕರು ಅಲ್ಲಿಯ ಸ್ಥಳೀಯರು ಸ್ವಲ್ಪ ಆಕ್ಷೇಪ ವ್ಯಕ್ತಪಡಿಸಬೇಕು. ಮತ್ತು ಅಲ್ಲಿಯ ಯುವಕರು ಯಾವ ಸಂಘ ಸಂಸ್ಥೆಗಳಿದ್ದಾರೆ, ಮೂಲ ಕಜ ಪಾಡೋಚಿ ಅಂತ ಈಗ ಕೆಲವು ಕಡೆ ಇದೆಲ್ಲ ಹೇಳಿ ಬೋರ್ಡಲ್ಲಿ ಹಾಕ್ತಾರೆ, ಕಸ ಎಸೆದವರು ಹಾಗೆ ಹೀಗೆ ಕಸ ಎಸೆದವರಿಗೆ ಇಂಥದ್ದೆಲ್ಲ ಹೇಳ್ತಾರೆ, ಹಾಕ್ತಾರೆ ಒಂದು ಜಾಗೃತಿ ಮಾಡಲಿಕ್ಕೆ. ಆದರೆ ಅಲ್ಲಿಯ ಯುವಕರು ಅದನ್ನು ಕಟ್ಟುನಿಟ್ಟಾಗಿ ಆ ಸಂಘ ಸಂಸ್ಥೆಗಳು ಒಂದು ಜವಾಬ್ದಾರಿ ತಗೊಂಡ್ರೆ ಎಲ್ಲಿ ಕಸ ಬೀಳ್ತದೆ ಆ ಜಾಗದಲ್ಲಿ ಅದನ್ನು ಎಚ್ಚರಿಕೆ ಮಾಡಲಿಕ್ಕೆ. ನೀವು ನೋಡಿದಿರಿ ಕೆಲವು ಕಡೆ ಯಾರು ಕಸ ತಲೆ ಹಾಕ್ತಾರೋ ಅವರ ಮನೆಗೆ ಮುಟ್ಟಿಸುವಂಥದ್ದು ಹಿಂದೆ ಅದೆಲ್ಲ, ಅಂದರೆ ಅದರಲ್ಲಿ ಏನೆಲ್ಲ ಎಲ್ಲಿದ್ದು ಅಂತ ಗೊತ್ತಾಗ್ತದೆ. ಅವರು ಅಲ್ಲಿಗೆ ಮುಟ್ಟಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನ ಅದರ ಬಗ್ಗೆ ಗಮನ ಹರಿಸ್ತಲ್ಲ, ಏಕೆಂದರೆ ಒಂದು ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಆಗುವುದಿಲ್ಲ, ಮತ್ತು ಹಾಗೆ ಮಾಡಿದರೆ ಅವರಿಗೆ ಅದರಿಂದ ಹೇಗೆ ಪಾರಾಗಬೇಕಂತ ಗೊತ್ತಿದೆ. ನೀವು ನೋಡಿದರೆ ಕಾರಿಂದ ಎಲ್ಲ ಸಿಸಿ ಕ್ಯಾಮೆರಾಗಳು ಇದ್ದು ಕೂಡ ಎಲ್ಲ ಪ್ರತ್ಯಕ್ಷವಾಗಿ ಅವರಿಗೆ ಯಾರು ಎಸೆದವರು ಎಲ್ಲ ಗೊತ್ತಾಗ್ತದೆ. ಆದರೂ ಕೂಡ ಅವರಿಗೆ ಬುದ್ಧಿ ಬರೋದಿಲ್ಲ, ಅಂದರೆ
1: ಆ್ಯಕ್ಷನ್ ತಗೊಳ್ಳೋದಿಲ್ಲ,
0: ಅಂದರೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಮತ್ತು ಬುದ್ಧಿ ಬರೋದಿಲ್ಲ. ಒಮ್ಮೆ ಬಂದರೆ ದಂಡ ಕಟ್ತಾರೆ ಹೋಗ್ತಾರೆ, ಅವರಿಗೇನು ಅದು ಮಾಡಿದ್ದು ಕೂಡ ದಂಡವೇ ಆಗ್ತದೆ. ಆದ್ದರಿಂದ ಇದು ಮುಖ್ಯವಾಗಿ ಬೇಕಾದದ್ದು ನಮಗೆ, ನಾವು ಅದರ ಬಗ್ಗೆ ನಾವು ಎಚ್ಚರಗೊಳ್ಳಬೇಕು. ಇದು ನಮ್ಮ ಊರು, ನಮ್ಮ ಊರು ಸ್ವಚ್ಛ ಇರಬೇಕು. ನಮ್ಮ ಊರಿಗೆ ಹೊರಗಿನಿಂದ ಬಂದವರು ಕೂಡ ಈ ಥರ ಕಸ ನೋಡಿಕೊಂಡು ಅದು ನಮ್ಮ ಊರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಅವರಲ್ಲಿ ಬರಬಾರದು. ನಮ್ಮ ಊರಿನ ಬಗ್ಗೆ ನಮ್ಮ ಸ್ವಚ್ಛತೆ ಇದ್ದರೆ ನಾವು ನಮ್ಮ ಆರೋಗ್ಯಕ್ಕಾಗಿ ನಾವು ಸ್ವಚ್ಛತೆಯನ್ನು ಮಾಡುವುದು. ಈಗ ಯಾಕೆ ಸ್ವಚ್ಛತೆ ಮಾಡಬೇಕಂದ್ರೆ ಅದು ಅದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ ಒಂದು ಸ್ವಚ್ಛತೆ ಮಾಡದಿದ್ರೆ. ಅದರಿಂದ ನಾವು ಹೇಗೆ ಬೆಳಿಗ್ಗೆ ನಾವು ದೇಹ ಶುದ್ಧಿ ಮಾಡ್ತೇವ, ಅಂದರೆ ಸ್ನಾನ ಮಾಡ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹವನ್ನು ಶುದ್ಧಿ ಮಾಡ್ತೇವ, ಅದೇ ರೀತಿಯಲ್ಲಿ ನಮ್ಮ ರಸ್ತೆಗಳು ಕೂಡ ಅದು ನಮ್ಮ ಇಲ್ಲಿಯ ನಮ್ಮ ಸಾಮಾಜಿಕವಾದ ಅದೊಂದು ಅಂಗಗಳು. ರಸ್ತೆ ಅನ್ನೋದನ್ನು ಅದನ್ನು ನಾವು ಪ್ರತಿನಿತ್ಯ ಬಳಸ್ತೇವೆ. ಈಗ ದೇಹದಿಂದ ನಾವೆಲ್ಲ ನಾವು ದೇಹವನ್ನು ಏನು ನಮ್ಮ ಕೆಲಸಕ್ಕಾಗಿ ಏನು ಬಳಸ್ತೇವೆ ನಮ್ಮ ದೇಹದ ಅಂಗಗಳನ್ನು, ಅದು ಮತ್ತೆ ನಾವು ಶುದ್ಧಿ ಮಾಡ್ತೇವೆ ಸ್ನಾನ ಮಾಡಿಕೊಂಡು. ಅದೇ ರೀತಿಯಲ್ಲಿ ಇದು ರಸ್ತೆ ಕೂಡ ನಾವು ಏನು ನಮ್ಮ ದೈನಂದಿನ ಒಂದು ಕೆಲಸಗಳಿಗೆ ನಾವು ಬಳಸ್ತೇವೆ, ಆ ದಾರಿಯಿಂದ ಹೋಗ್ತೇವೆ ಪ್ರಯಾಣ ಮಾಡ್ತೇವೆ. ಅದರಿಂದ ಆ ರಸ್ತೆ ಕೂಡ ನಮಗೆ ಅಗತ್ಯ ಬೇಕು. ಆ ರಸ್ತೆ ಚೆನ್ನಾಗಿರಬೇಕು ಮತ್ತು ಅಲ್ಲಿ ರಸ್ತೆ ಬದಿಯಿಂದ ಹೋಗುವವರಿಗೆ ಕೂಡ ಅದರಿಂದ ಯಾವುದೇ ಹಾನಿ ದೇಹಕ್ಕೆ ಆರೋಗ್ಯಕ್ಕೆ ಆಗಬಾರದು. ಅದರಿಂದ ನಾವು ಕಾನೂನನ್ನು ಗೌರವಿಸುವ ಮತ್ತು ಸಮಾಜದ ಹಿತಕ್ಕಾಗಿ ನಮ್ಮಿಂದ ಆದಷ್ಟು ತ್ಯಾಗ ಮಾಡುವ.
1: ಓಕೆ, ಸೊ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಜನಧನಿ ಕಾರ್ಯಕ್ರಮ. ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
0: ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ 4ನೇ ಕಂತು.
1: ಒಂಚೂರು ಮಂಡಿ ಬೆಟ್ಟ ಅದು ಆಯ್ನಿ ಮದ್ಮೆ ಅಪ್ಪನ
2: ಪ್ರಶ್ನೆಗೆ
1: ಕೈ ಕಾರು ಸರಿ ಪೂಜಿ ಆಯ್ ನಿನ್ನ ಪ್ರಶ್ನೆಗೆ ಉತ್ತರ ಗುರಿ ಆಯ್ನ ಮದ್ಮೆ ಅದು ದಾನ ಸುಖ ಪಡೆಯಲು ಸಾಧ್ಯ ಉಂಡು ಒಂದು ಆಯ ಓಲನ್ನ ಕಾರ್ಯಕ್ರಮ ಕೊರಡ ನಾಲ್ ಪಾತ್ರ ಲಕ್ಕದು ಪೋರೆ ಜೀರೋಡೆ ಆಯ್ತು ಅವು ಪೂರ ಬರ್ಚಿ ಪ್ರಶ್ನೆಗೆ ಉತ್ತರ ನಮ್ಮ ಮದ್ಮೆ ನಡ್ಬೇಕು ಕೊರೊಂದು ಕೊರೊಂದು ಪೋಕ ಆತ ಕೊರೊಂದು ಕೊರೊಂದು ಪೋಕ ಅಂಚ ಅದು ಈ ಅಲ್ಲ ಮದುಮೇಳ ನಿನ್ನ ಆ ಜೀವನದ ಒಂಜಿ ಆ ಹೆಣ್ಣ ಸಂಸಾರದ ಆ ಪ್ರಶ್ನೆ ಉಂಡತ್ತ ಸಂಸಾರ ಜೀವನ ಮಲ್ಪನ ಸಂಸಾರದ ನಡಕ್ಕೆ ಇಂದಿನ ಉತ್ತರ ಬೋಡ ಅವಿನ ಪೂರ ಯಾನು ಕೊರಪೆ ಅಂಚಾದಿ ಎರಡು ಮದುಮೆ ಎಡ್ಡೆ ಅಂದ್ರೆ

0: ಕೇಳಿನಂತಿನ ಪ್ರಶ್ನೆಗೆ ಉತ್ತರ ಕೊಡೋಣ. ಅವನಿಗೆ ಏನೊಂದು ಬೇತೆ ಬೇತೆ ಪಣೊಂದುಲ್ಲ. ಮದಿನಾಯಿ ಪಕ್ಕ ನಿರಂತರವಾದೀನ ಪ್ರಶ್ನೆಗೆ ಉತ್ತರ ಬರ್ಪ.
1: ಪ್ರಶ್ನೆಗೆ ಉತ್ತರ ಸಾಂಸಾರಿಕವಾಯನ ಜೀವನವು ಪ್ರಶ್ನೆ ಉಂಡ ಪಣ್ಣ ನಂಗೆ ಎಂತ ಕೂಡ ಬಂದ ಬಗ್ಗೆ ಏನೈತು ಉತ್ತರ ಬರ್ಪ.
0: ಅಗತ್ಯ ಎಂಟು ಭವಿಷ್ಯನು ನಿರ್ಧಾರ ಮಲ್ಪರ ಉಕ್ಕುನು ಪ್ರಶ್ನೆ ಬಂಪಿನ ಪಂತನೆ
1: ಕೊಣ್ಣುಳಿಯ ಬಲ ಆಟ ಮಲ್ಪರ ಬರಲಿ
0: ಆಟ ಮಲ್ಪರ ಬಂದ
1: ಅವನಿಗೆ ಕತೆ ಗೊತ್ತು ನನಗೆ ಅವ್ ಕತೆ ಗೊತ್ತಿದ್ಯಾ. ನಡು ರಾತ್ರಿ ಕಂಡನೆ ಬತ್ತೆಗೆ ಕಂಡನೆ ಬಣ್ಣ ಮೂಲ ಜೋರ್ ಮಂತಳು ಯಾವನು ಬಾಗಿಲ್ ದೆಪ್ಪುಜಿ ಬಾಗಿಲ್ ದೆಪ್ಪುನೇ ಈಗ ಬೊಬ್ಬೆ ಬಾಡಿ ಬಂಡಿಗೆ ಬೊಬ್ಬೆ ಬಂಡಲ್ಲಿ ಬಾಗಿಲ್ ದೆಪ್ಪುಜಿ ಬಂದೋಳಿಗೆ ಯಾನ್ಬೋದು ಗುಹೆಲ್ಲಾಗಿವೆ ಪಾಪ ಆಣುಲಿ ಏತು ಮುಗ್ದಿರುದಿಲ್ಲ ಯಾನು ಗುಹೆಲ್ಲಾಗಿ ಈ ಗುಹೆಲ್ಲಾಗಿಂಡಲ್ಲ ಯಾನು ಬಾಗಿಲ್ ದೆಪ್ಪುಜಿ ಅಲ್ಲಿ ಬಂಡೋಳಿಗೆ ಹಿಂದೆ ಅಂಚಿಂಚಿತ್ತು ನೇಲೆ ಒಂದು ಕಲ್ಲು ಕೊಂಡು ಗುಹೆಲ್ ಗುಂಚೋಡಿ ಮುಳಿ ಕೋಡಿ ಅಂದ್ರೆ ಏನು ಯಜಮಾನರು ಸೈಕರಿ ಬಂದ್ರೆ ಬಾಗಿಲ್ ಜೊತೆ ಬಿದಾಯ ಬತ್ತೋಳಿಗೆ ಬಿದಾಯ ಬತ್ತಿ ಬಿಟ್ಟಿಗೆ ಮದೆಟುಂಚಿನ ಅಂದೇ ಉಲ್ಲಾಯ್ಬೋದು ಚಿಲ್ಕವಾಡೋಂಡೆ ಮೋಲ್ ಬೊಬ್ಬೆ ಮಾಡಿಯು ಇದೇ ಬಾಗಿಲ್ ದೆಪ್ಪಲೇ ಬಾಗಿಲ್ ದೆಪ್ಪಲಿ ಅಂತ ದೆಪ್ಪುಜಿ ಬಂಡಿಗೆ ದೆಪ್ಪುಜಿಂದ ಯಾನ್ ರಾತ್ರಿ ಬೊಬ್ಬೆ ಮಾಡುವ ನಡು ರಾತ್ರಿ ಬೊಬ್ಬೆ ಮಾಡು ಏನ್ ಮಂಡಳಿಗೆ ಐಕ ಬೊಬ್ಬೆ ಬಂಡ ಎಡ್ಡೆ ಪುಂಡು ಬೊಬ್ಬೆನೇ ಬಾಡು ಊರ್ದಾಗ ಮತ್ತು ತೂಪೇರ್ನಿ ನಾನು ರಾತ್ರಿ ಬಾಡ್ನ ಈ ಕುಂಟುಡು ಈ ನಡು ರಾತ್ರಿ ಓಡಿ ಬಿದಾಯಿ ಹೋಕ ಓಡಿ ಬಿದಾಯಿ ಹೋತಾ ಅಂದ್ ಬಂದ ಊರ್ದ ಜನ ಕುರು ನಿಕ್ಕು ಮೋನಿಗೆ ಮಜ್ಜಿ ಬುಜ್ಜಿ ಹೇಳಿದ ಮಂಡಳಿಗೆ ಪಾಪ ಆಣುಲಿ ಏನು ಪಾಪ ಅವನು ಗೊತ್ತು
0: ಆಣಲು ಮಾತ್ರ ಪಾಪ
1: ಕೊಂಡು ಜೋರ್ ಬಂದ್ಬಿಡಿಗೆ ಒಂದು ಉದಾಹರಣೆ ಬರ್ತಾನೆ ಏಪಲ ಖಂಡನೆ ಬರ್ತೀವಿ ಲಡೈ ಯಾವೊಂದೇ ಇತ್ತು ನಿಮಗೆ ಲಡೈ ಅಂದ್ರೆ ಪುನಃ ಒಂದು ದಿನ ಮಕ್ಕಳು ತೀರ್ಮಾನ ಅಂತೀರಿ ನಮ್ಮ ದಿನೋಲ ಲಡೈ ಮಲ್ಪನ ಬರ್ಚಿ ಒಂದು ಈತು ಮಲ್ಲ ಕಾಕಿಡು ನಮ್ಮ ಜೀವನದ ದಾದಾದ ತಪ್ಪಾತು ಅವೇ ನಮ್ಮ ಬರೀ ತೀಕ ಅವೇ ಲಡಿಕೆಲ್ಲ ಓದಲು ಸರಿ ಮಲ್ಪು ಕಾಣ್ಕೊಂಡಿದ್ವಿ ಹಿಂಬೆ ಪೋಯಿ ಹಿಂಬೆ ಬೇಲೆ ಮಲ್ಪಂಡಿ ಪೋಯಿ ಹೋದು ಪೂರ ಬರೀದಿ ಎಂಥ ಮಲ್ದ ಇಂಥ ಮಲ್ದ ನೆಕ್ಕ ಲಡಾಯಿತು ನೆಕ್ಕ ಲಡಾಯಿತು ನೆಕ್ಕ ಲಡಾಯಿತು ಮಂಡಿದ್ವಿ ಬಡ್ದಿಗೆ ಒಂದು ಕಾಕಜಿ ಹೊರದು ಬರ್ತೈತೆ ಇಲ್ಲ ಬರೆಯದಿಲ್ಲ ಅಂಡದು ಹಿಂಬೆ ಬತ್ತೆ ಬಡ್ದಿಲ್ಲ ಕೊರಿಯೆ ಬಡ್ದಿ ಓದಿಯಲು ಓದಿದು ಕೊಂಡೊಳಗೆ ಓ ಮೂಜಿ ಕಾಸ್ತಾಯ ಎಲ್ಲೆಲ್ಲ ವಿಷಯ ಎಲ್ಲ ಪೂರ ಈ ನೆನಪುದೀತಾತ ಅಪ್ಪೋ ನಿನ್ನ ಬುದ್ಧಿವಂತಿಗೆನೆ ಅಂದು ಕೊಂಡೊಳಗೆ ಅಲ್ಲಿ ಮನಸ್ತ ಉಲ್ಲಾಯಿಡಿ ಅಪ್ಪ ಹಾಲು ಬರುತ್ತಿಲ್ಲ ಕಾಕಜಿಲ್ಲ ಕೂರು ಕೊಂಡೊಳಗೆ ಹಾಲು ಕಾಕಜಿದ್ದ ಹಾಲು ಬರುತ್ತೀರಿ ಖಾಲಿ ರಂಗೋಲಿ ಮಾತ್ರ ಬರೀತೊಳಗೆ ಕಂಡನೆ ಕೇಂಡಿ ಈ ಹಾಲು ಕಾಕಜಿಗೆ ಆತು ಪೂರ ಬರುತ್ತೆ ಈದಾನೆ ಬರುತ್ತೀವಿ ಅಂದು ಹಿಂಗೀರ್ ದಾದ ಮಾತ್ರ ನಿರ್ತಾರ ಒಂದಿಲ್ಲ ನೆನೆಪುಜ್ಜಿ ಅಂಥದ್ದು ಹಿಂಗೆ ಬರೆಯದಾಲ ವಿಷಯ ಚಿಗಿಜಿಂದು ಅಪ್ಪದೊಳಗ ಆಯ ಬಂದ್ಬೇಗೆ ಪಾಪ ಈತಿ ಅಡ್ಡಂತಿನ ಬುಡುಗಿ ಯಾನು ಒಂದು ಚೂರ್ಲ ಬೇನೆ ಮಲ್ತೆತ್ತ ಮಲ್ತೆತ್ತ ನಾನೊಂದು ಚೂರ್ಲ ಬೇನೆ ಮಲ್ಪೆರೆ ಬಲ್ಲಿ ಏತಿ ಅಡ್ಡಂತಿನ ಅಲ್ಲಿ ತಪ್ಪಾಂಡು ಬಂದು ಆಯ್ ಕೈ ಮುಗಿದು ಕ್ಷಮೆ ಗೆಂಡೆಗೆ ಮೂಲು ಉಲ ತೊಲಗಡಿ ತೆಲಿಪೋಲಿಗೆ ಮಗ ಒಂದು ರಡ್ಡ ಸತ್ತಿ ಗುರಿಕ್ ಊರ್ನೊಂದು ಹೊರ ಮದುವೆ ನಿನ್ನ ಗುರಿಕ್ ಬಿಡ್ತೇನೆ ಕೂಡ ಮೊಲಿ ಪಾಪ ಅಂದ ನಿನ್ನೆ ಕೂಡ ಗುರಿಕ್ ಊರಿಯಲ್ಲಿಗೆ ಒಣ್ಣುಲ ಅಂಚಲ ಉಪ್ಪೇರ ಹೋಗುತ್ತಿಲ್ಲ
0: ಸರಿಯಾದ ಪಾತ್ರ ಸರಿಯ

0: ಬಾಪೂಜಿ
1: ಪಾಪನ ಇದ್ಯ
0: ಗುರು ಮಠಟ್ಟು ಯಾರನ್ನ ಖಂಡದ ಬರೀತೀನಿ ಈಗ ಏತ ಉತ್ತರ ಕೊಡುವ ಏತು ವಿದ್ಯೆ ಬರ್ತೀಯ ನೀನು ಏತು ವಿದ್ಯೆ ಬತ್ತು
1: ಈಗ ಯಾನು ಪೂರ ಐತೆ ಪಂಡಿನ ಖಂಡದ ಬರೀತೀನಿ ಏನೋ
0: ಪೂರ ಏನೇನು ಬರೀತೀನಿ ನೀವು ಮುಂದೆ ಬಾಯ್ಬಿಟ್ಟ ಮತ್ತೆ ಬರ್ತೀನಿ
1: ನನ್ನ ಸ್ವಂತ ರಚನೆ ಏನೇ ಯಾರು ಬರ್ತೀನಿ ಏನೇನು ಓದ್ರು ತಂದೆ ಏತಕ್ಕೆಲ್ಲ ಯಾರು ಓದಿದ್ರು ಗೊತ್ತಲ್ಲ
0: ಯಾರ್ಯಾರು ಬರೀತೀನಿ ಓದು ದಿನವೇನು ಆಯ್ತಾ

0: ಬರ್ಪುಣ ಒಂಜಿ ಚೂರು ತಡಾತುಂಡ
1: ಪ್ರಕರಣನೆ ಬೇಕಾತೊಮ್ಮೆರೆ
0: ಏಸಿಗೆ ಆತೋತ ನುಪ್ಪ ಬೇಯ್ತಣ ತುಲ್ಲ ಅನ್ನು ಬನ್ನ ಈ ಕಬಿಟ್ರೆ ವಿದಾರ್ಥ ನಮಕ್ ನುಪ್ಪು ಕೊರ್ಪುನ ಚಿತ್ರ ಅರಸುವ ಮಗಳು ರಾಜಕುಮಾರಿ ಅಂಚ ರಾಜಕುಮಾರಿ ಮನಸ್ಸಿಗೆ ಬೇಜಾರಾದ ಬೇನಾದ ಒಂಜಿ ಒಟ್ಟು ಕಣ ನೀರಿನ ಈ ಭೂಮಿಗೆ ದಪ್ಪಡ ಇರಂದ ನಮ್ಮ ಬದುಕದೆಲ್ಲ ಪ್ರೇಜನ
1: ನುಪ್ಪು ಕೊರ್ಪಿನ ರಂಗಮ್ಮೆರೆ ನುಪ್ಪ ಅವರ
0: ಕಬಿಡ್ರೆ ಏಕಲ್ಲ ನಮ್ಮ ಓಲುಲ್ಲ ದಾದ ಬೇರೆ ಬಲ್ತಲ್ಲ ಪಂಪನ ಚಿತ್ತ ಪ್ರಜ್ಞೆ ಓಡು ಒಂದು ಸಂಸ್ಕಾರ ಬಲ್ಪುನವು ಪುಟ್ಟುಡು ಬಲ್ಪುಡಿಗೆ ಐದು ಕಲ್ಪಾವುಡ ಐನ ಅಪ್ಪೆಮ್ಮೆ
1: ಪುಟ್ಟಿದೆ ಎಂದು
0: ಆ ಸಂಸ್ಕಾರ ಗೊತ್ತಾಪುಡು ಒಂದು ಮಂತ್ರಿನ ಮಗಿಯಾದ ಇಂಚಿನ ಮೇಲೆ
1: ಸಂಸ್ಕಾರ ಎಂಚ ಅವ ಅಪ್ಪಮ್ಮನ ಸಂಸ್ಕಾರ
0: ಎಲ್ಲ ಯಾನೆ ಎಂತ ಮೌನ ದೊಡ್ಡ
1: ಇದೇ ದಾನೆ ಮೇಲೆ ಚೂರ ತೊರೆಪೇರೆ ಬುಕ್ಕಪುರ ಗಡ್ಡೆ
2: ರಾಜಕುಮಾರಿ ಬೇಜಾರು ಮಲ್ಪಡಿ ಎನ್ನ ಮಗಿ ಮಲ್ಪನ ಚಿತ್ತನ ತಪ್ಪು ಒಂದು ಎಂತ ಅನುಭವ ಒಂದು ಅಪ್ಪೆ ಜನ ಬಾಲೆ ಬಂಡದ ಮೋಕೆಡು ಸಂಖ್ಯೆ ಅಂಡ ಇಂಚಿನ ಬೇರೆ ಮಲ್ಪುರವೇ ಬಂಡದ ಕನ ಮನಸ್ಸಿಲ್ಲ ಎನ್ನಿ ಈರ್ನ ಮನಸ್ಸಿಗೆ ಬೇಜಾರಾತರಂದು ಹೆಂಗ್ ಗೊತ್ತುಂಡು ಇಂದೇ ಆಯ್ನ ಪರವಾದ ಯಾ ನೀರಿನ ಕಾರಪತ್ರದಲ್ಲಿ ತಾಯ ಬಂಡ ಈರ್ನ ಆಯುಷ್ಯ ಕೊರತೆಗೆ ಒಂದು ಈರ್ನ ಕೈಯತ್ತು ಒಂದು ಈರ್ನ ಕಾರಂದೆಂದಿದ್ದು ಯಾರು
1: ಅವು ಕೈ ಅಂದ್ಮೇಲೆ
3: ಈರ್ ಎಂಗ್ಲ ಇರ್ದು ಮಾತ್ರ ಇರಲ್ಲ ಹಿರಿಯ ಇರ್ನಾರು ಎಂಗ್ಲ ಎನ್ನ ಅಮ್ಮೇಲೆ ಇರ್ದಲ್ಲ ಹಿರಿಯ ಸ್ಥಾನ ಹುಡುಕ್ತೀನಾರು ಈರಿ
2: ಒಂದಪ್ಪೆ
3: ಈರಿಂಚ ಕಣ್ಣು ನೀರು ಪಾಡ್ರೆ ಬನ್ನಿ ಮಗೆ ತಪ್ಪು ಮಲ್ತೆ ನಾಡ ತಿದ್ದುದು ತೀಡುದು ಬುದ್ಧಿವಾದ ಪನ್ನೆ ನನ್ನಾಗಲ ಎಟ್ಟೆ ಜನ ಅದು
1: ಬದುಕಡೈತಿ ಏಳು ಕಡಪ ರಾಜ ಬರದು ಅಮೃತ ಕೈಗೂಡೋದು ನಮ್ಮಿನ ಬಲೆ ಸರಿ ಕಾಡು ಮಂತ್ರಿಲೆ ಕಾಡು ಮಂತ್ರಿಲೆ ಮಗ ಕಾಡು ಆ ರೀತಿಯ ತೊಂದರೆ ಬರಲಿಲ್ಲ ಕುಟುಂಬ ಉದ್ದಾರ ಹೊಂದ್ಕೊಂಡು ಬಂದು ನನಗೆ
0: ಈ ಒಂದು ಚಾಮುಂಡಿಗೆ ಪಾಯ ಅನ್ಕೊಂಡು
2: ಈ ವಿಷಯ ಗೊತ್ತಾಗ ಶಿಕ್ಷಕರಿಂದ ಬೇಜಾರತ್ತು ಮಂತ್ರಿ ನಮಗೆ ಇಂಚ ಮಲ್ತಂತ ಬಲ್ಪುರ
1: ತೆರಿನ ಗುಲ್ದಾದ ಮಂತ್ರಿ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ಎತ್ರ ಪಿತೃ ಸತ್ರ
0: ಬೊರ್ಚನ್ ಅಲ್ಪ ಏತಲ ಬಾತೆರ್ವಿ ಬೊಡಿತ್ರ ಅಲ್ಪ ಬಾತೆರ್ವಿ
1: ಮಗ ಏರ ಬಂಡೇರಿ ಆಯ್ ಬಾತೆರ್ ನೀವು ಉದ್ದಾನು ಮಾಡಿದ್ರು
2: ಅಪ್ಪಾಜಿ ಕಾಲು ಪಂಡ್ರಿ ಆರು ಬೇಜರಡು ಒಂಜಿ ಮಟ್ಟು ಕಣ ನೀರು ಈ ಭೂಮಿಗೆ ಜಪಡ ಇರುತ್ತ
1: ನಮ್ಮ ಭೂಮಿ ಸುಡ್ಡು ಸುಡು ಸುಡುಕರಿಯಾದ ಭೂಮಿ
2: ಅಷ್ಟಿನ ತಪ್ಪುಗ ಅವಕಾಶ ಮತ್ತು ಕೊರಡಪ್ಪೆ
3: ಇಜ್ಜಿ ಮಂತ್ರಿ ಈ ವಿಚಾರಣೆ ಯಾನು ಎರಡಲ ಪಂಪಜಿ ಅಂಡ ಜಾಗ್ರತೆ ಇಡಕೂಡಾರು ದೇ ಪಂಡ ಇಂಚಿನ ಪ್ರದೇಶಡು ಪುಣ್ಣು ಕೊಡ್ಜಿಯವಳು ಕೋಪಿನ ಕೊಡ್ತುಡು ಇಂಚ ಮಲ್ತಿರಡು ಇಂಚ ಮಂತ್ರಿ ನಮಗೆ ಎಲ್ಲಿಗಿರೇಗ ಅಪವಾದ
2: ಈತನ ಮೋಕೆಡು ಸಾಂಕಿನ ತಪ್ಪುಗು
3: ನಾನಾಗಲ ತಿದ್ದು
2: ನನ್ನ ಯಾರು ಶಿಕ್ಷಕರು

கோடி கொடி புரா பாடி புல்புத சாரா ஜாஜே.

0: ಸೊಲ್ಮೇಲು
1: ಒಂದು ಸುರೂತ ಸಿನಿಮಾಗೂ ಸುರೂತ ಪದ್ಯ ಬರೆಯನ್ನ ಭೋಜ ಸುವರ್ಣರಿಗೆ ಇನಿ 84 ವರ್ಷ ಸುಮಾರು 300 ಪದಕ್ಲೇನು ಬರೆಯದು ಇನ್ನಿಲ್ಲ ತುಳು ಸಿನಿಮಾ ರಂಗಡು ಭಾರಿ ಶ್ರೇಷ್ಠ ವ್ಯಕ್ತಿಯಾದ ಆರು ಪದಕ್ಲೇನು ಬರೆಯೋದಲ್ಲಿ ನನ್ನ ದುಂಬುಗೂ ಐಲೇಸದ ತುಳುಟು ಮಸ್ತ್ ಭಾಷೆಯಲ್ಲುಳ್ಳ ತುಳುತೊಟ್ಟಿಗೆ ಕೂಡಿಕೊಟ್ಟಿನ ಕೊರಗ ಭಾಷೆ ಆವಾಡು ಆತನ ಮಾವಿಳ ಭಾಷೆ ಆವಾಡು ಇಂಚಿತ್ನ ಮಸ್ತ್ ಭಾಷೆಯಲ್ಲುಳ್ಳ ಈ ಭಾಷೆಗಳಿಗೆ ಪೂರ ಐನವೇ ಐನ ಒಂಜಿ ಸ್ವರೂಪ ಆತನ ಐಕ ತಾಕತ್ತು ಪೂರ ಉಂಡು ಐಟು ಒಂಜಿ ಕೊರಗ ಭಾಷೆ ಎಲ್ಲ ಒಂಜಿ ಕೊರಗ ಭಾಷೆ ದಿಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡ್ ಒಂಜಿ ಬಿಡುಗಡೆ ಐನಂಚಿನ ಒಂಜಿ ಪದ ಒಂದು ಕೊರಗ ಭಾಷೆ ಐಲೇಸ ದಾದು ಕೂಜಿನ ಪಾಟು ಒಂದು ಕೂಜಿನ ಪಾಟು ಬಂಡ ಪುಣ್ಣನ ಮದ್ಮಲ ಆದಿಪ್ಪನಗ ಅನ್ನೋ ಕೂಜು ಆದಿಪ್ಪನಗ ಒಂಜಿ ಪನ್ಪುನಂಚಿನ ಒಂಜಿ ಪದ ಕೂಜಿನ ಪಾಟು ಈ ಕೂಜಿನ ಪಾಟನು ನಮ್ಮ ಇದ್ರೆ ಪಂಡ್ರೆ ಪ್ರಸಾದ್

ಸೊಲ್ಬೆಲು ಪ್ರಸಾದ್ ಎಂಬರಿಗೆ ಈ ಪದನು ಬರೆತಿನಾರು ಬಾಬು ಕೊರಗ, ಈ ಪದನು ಪಂಡಿನಾರು ಚೇತನ್ ಖುಷಿ, ಮುಲ್ಪ ಪಣ್ಣಾರು ಪ್ರಸಾದ್. ಕಡೆತ ಈ ಪದ ಕೆಮ್ಮಲತ ಬ್ರಹ್ಮ ಅಪೇಕ್ಷೆ ಮೇರೆಗೆ ಕೂಡ ಕುಡೋರ ಪನ್ನೋಡೊಂದು ಪಂತಿರು. ಪಿ ಬಿ ಸಿ ಯೂನಿವರ್ಸ್ ಬುಕ್ಕ ಎಚ್ ಎಂ ಮಹೇಶ್ ನಮಗೂ ಪಣ್ಲೆ ಕೊನೆ ಎಚ್ ಎಂ ಮಹೇಶ್ ನಮ್ಮ ಸುರೂತ ತುಳುತ ಸುರೂತ ಪದ ಪನ್ನಾರು. ಆರು ಕಾಸರಗೋಡು ಜಿಲ್ಲೆದ ಬದಿಯಡ್ಕದ ಕಾನಾ ಪನ್ಪುನ ಜಾಗೆಡು ಪುಟದು ಗುಲೈನಾರು. ಎಚ್ ಎಂ ಓಡಿಯೋ ಪಣ್ಣದು ತುಳುತ ಇನಿ ಈತಮಾಂತ ಪದಕ್ಕುಲು ಪೂರ ಅವು ಕ್ಯಾಸೆಟ್ ಅದು ಒರಿಯೋಡೊಂಡ ಕಾರಣ ಎಚ್ ಎಂ ಮಹೇಶ್ ಅಂಚಿತ್ತು ನಿಮ್ಮ ಮಾಮಲ್ಲ ವ್ಯಕ್ತಿನ ನಮ್ಮ ನೆನಪು ಮಲ್ಪಾಡಿನ ಮುಲ್ಪ ಅಗತ್ಯ ಉಂಡು. ತುಳುಕು ಬಾಡದು ಮಸ್ತ್ ಪೊರಂಬಾಟ ಪಣ್ಣ ತುಳುತ ಪದಕ್ಕುಲೇನು ಒರಿಪಾಯರ ಬಾಡದು ಮಸ್ತ್ ಪೊರಂಬಾಟ ಮಲ್ತಂಚ ಎಚ್ ಎಂ ಮಹೇಶಿನ ಎಂಕ್ಲ ಒಂಜಿ ನೆನವರಿಕೆ ಮಲ್ತೊಂದು. ಈ ಪದ ಕೂಡ ಕೆಮ್ಮಲತ ಬ್ರಹ್ಮ ದುಂಬು ಪನ್ನಕ್ಲು ಪಿ ಬಿ ಶ್ರೀನಿವಾಸ್ ಎಚ್ ಎಂ ಮಹೇಶ್ ಇತ್ತೆ ನಮ್ಮ ರಮೇಶ್ ಚಂದ್ರ ಬುಕ್ಕ ಬಲಗದಕ್ಕೆ.

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದುಕೊರ್ನ ಪದರಂಗಿತ ಕಾರ್ಯಕ್ರಮದ ಕಡೇತ ಎಗ್ಗೆ ಕೇಂದರ್ ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನದು ಬಗ್ಗೆ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ.

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲು. ಗಾಯಕರು ಸಿ ಅಶ್ವಥ್.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆಯಿಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 14ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯಾ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದೆಷ್ಟೋ ಆಹಾರ ಪದಾರ್ಥವನ್ನು ಕೂಡ ನಾವು ಸೇವಿಸ್ತಾ ಇರ್ತೀವಿ. ಸೊ ಅಂತಹ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ವಿಷಯಗಳು ಕೂಡ ನಮ್ಮ ದೇಹದ ಒಳಗಡೆ ಪ್ರವೇಶಿಸುವಂಥದ್ದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಅಂಥದ್ರಲ್ಲಿ ದೂಷಿ ವಿಷ ಅಂತ ಕೂಡ ನಾವು ಒಂದು ಕಡೆ ಕರೀತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದೀವಿ. ಈ ವಿಷಯದಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಅಗದ ತಂತ್ರ ವಿಭಾಗದ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ.
0: ಹೇಗಿದ್ದೀರಿ ಡಾಕ್ಟರ್?
1: ಚೆನ್ನಾಗಿದ್ದೇನೆ.
0: ಎಸ್. ಇವತ್ತು ನಾವು ಪ್ರಾಚೀನ ಜ್ಞಾನ ಮತ್ತು ಒಂದು ರೀತಿಯ ಆಧುನಿಕ ಅಪಾಯ, ಈ ದೂಷಿ ವಿಷಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕಿದ್ದೀವಿ. ಈ ದೂಷಿ ವಿಷ ಅಂತ ಹೇಳಿದರೂ ಕೂಡ ನಮ್ಮ ಕೇಳುಗರಿಗೂ ಕೂಡ ಒಂದು ರೀತಿಯ ಗೊಂದಲ ಆಗಿರ್ಬೋದು, ಏನಾಗಿರ್ಬೋದು ಅಂತ ಇದಂತ. ಸೊ ಹಾಗಾಗಿ ಮೊದಲನೇದಾಗಿ ನಾನು ಕೇಳುವಂಥದ್ದು, ದೂಷಿ ವಿಷ ಎಂದರೆ?
1: ದೂಷಿ ವಿಷದಲ್ಲಿ ಎರಡು ಪದ ಬರ್ತದೆ. ಒಂದು ದೂಷಿ ಅಂದರೆ ದುರ್ಬಲಗೊಂಡ ಅಥವಾ ಲೀನವಾದ, ವಿಷ ಅಂತ ಹೇಳಿದರೆ ನಂಜು ಅಥವಾ ವಿಷಕಾರಿ ವಸ್ತುಗಳು ಅಂತೇಳಿ ನಾವು ತಗೊಳ್ಬೋದು. ದೂಷಿ ವಿಷ ನಿಧಾನವಾಗಿ ಕೆಲಸ ಮಾಡುವ, ದೀರ್ಘಕಾಲ ದೇಹದಲ್ಲಿ ಸಂಗ್ರಹವಾಗುವ ವಿಷ ಪದಾರ್ಥವನ್ನು ಸೂಚಿಸ್ತದೆ. ಈಗ ನೋಡಿದರೆ ಪರಿಸರದಲ್ಲಿರುವಂತಹ ಮಾಲಿನ್ಯ ಆಗಿರ್ಬೋದು, ದೂಷಿತ ನೀರಿನ ಸೇವನೆ, ಅಶುದ್ಧ ಆಹಾರ ಸೇವನೆ, ಅನೇಕ ರಾಸಾಯನಿಕಗಳನ್ನು ನಾವು ಬಳಸ್ತಾ ಇದ್ದೇವೆ ಅಥವಾ ಕೀಟನಾಶಕಗಳು ಕೂಡ, ಹಾಗೆ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮತ್ತು ಸೌಂದರ್ಯ ಉತ್ಪನ್ನಗಳಂತಹ ಅಪಾಯಕಾರಿ ಪದಾರ್ಥಗಳಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಇದರಲ್ಲಿರುವಂತಹ ವಿಷಗಳು ಅಥವಾ ರಾಸಾಯನಿಕ ಪದಾರ್ಥಗಳು ನಿರಂತರವಾಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗ್ತದೆ. ಈ ದೂಷಿ ವಿಷ ಅಂತ ಹೇಳಿದರೆ ತಕ್ಷಣ ಗಂಭೀರ ಪರಿಣಾಮವನ್ನು ತೋರಿಸುವುದಿಲ್ಲ, ಆದರೆ ಕೆಲಕಾಲದ ನಂತರ ನಮ್ಮ ಶರೀರದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಸಿ ಅನೇಕ ದೀರ್ಘಕಾಲೀನ ರೋಗಗಳಿಗೆ ಕಾರಣ ಆಗ್ಬೋದು. ನಾವೀಗ ಮಾಡರ್ನ್ ಸೈನ್ಸಲ್ಲಿ ನೋಡಿದ್ರೆ ಇದನ್ನು ಬಯೋ ಅಕ್ಯುಮುಲೇಷನ್ ಮತ್ತು ಕ್ರಾನಿಕ್ ಎಕ್ಸ್ಪೋಜರ್ ಟು ಟಾಕ್ಸಿನ್ಸ್ ಮತ್ತು ಎನ್ವೈರನ್ಮೆಂಟಲ್ ಟಾಕ್ಸಿಸಿಟಿ ಅಂತೇಳಿ ಕೂಡ ಕರಿಬೋದು. ಒಂದು ಸಂಶೋಧನೆಯ ಪ್ರಕಾರ ನಮ್ಮ ಭಾರತದಲ್ಲಿ 2023 ಇಸವಿಯಲ್ಲಿ ವಾಯು ಮಾಲಿನ್ಯದಾಗಿ 18-20 ಲಕ್ಷ ಜನರು ಮರಣ ಹೊಂದಿರ್ತಾರೆ. ಅನೇಕ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ, ಈಗ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳಿರ್ಬೋದು ಅಥವಾ ಸ್ಟ್ರೋಕ್ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಕಾರಣ ಅಂತಂದರೆ ನಾವು ಸೇವಿಸುವಂಥ ಆಹಾರ ಹಾಗೂ ಪರಿಸರ ಮಾಲಿನ್ಯ ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
0: ಓಕೆ, ಓಕೆ. ಸೊ ಇದು ಈಗ ಸಾಮಾನ್ಯ ವಿಷಯಕ್ಕಿಂತ ಯಾವ ರೀತಿಯಲ್ಲಿ ಈ ಒಂದು ದೂಷಿ ವಿಷ ಭಿನ್ನ ಅಂತ ಹೇಳ್ಬೋದು?
1: ಅದು ಇದು ತುಂಬ ಜನರಲ್ಲಿ ಒಂದು ಏನು ಒಂದು ಡೌಟ್ ಥರ ಕಾಣ್ತದೆ. ಅಂದರೆ ವಿಷ ಅಂತ ಹೇಳಿದ ಕೂಡಲೇ ನಾವೇನು ಅಂದ್ಕೊಳ್ತೇವೆ ಅಂದರೆ ತಿಂದ ತಕ್ಷಣ ಅಂದರೆ ಸಾಯುವುದು ಅಥವಾ ವಾಂತಿ ಆಗೋದು ಅಥವಾ ಭೇದಿ ಆಗೋದು, ತಲೆ ಸುತ್ತು ಬರೋದು, ಪ್ರಜ್ಞೆ ತಪ್ಪುವುದು ಅಂತೇಳಿ. ದೂಷಿ ವಿಷ ಅದಕ್ಕಿಂತ ಭಿನ್ನವಾಗಿದೆ. ಈ ದೂಷಿ ವಿಷ ಅಂದರೆ ಅನೇಕ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಸಂಗ್ರಹವಾಗಿ ಹೋಗ್ತಾ ಇರ್ತದೆ, ತಕ್ಷಣ ಗಂಭೀರ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಇದು ದೇಹದಲ್ಲಿ ಹಲವು ವರ್ಷಗಳ ಕಾಲ ಸದ್ದಿಲ್ಲದೇ ಇರುತ್ತದೆ ಮತ್ತು ಕಾಲಕ್ರಮೇಣ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಅನೇಕ ರೋಗಗಳು ಅಂದರೆ ಮಧುಮೇಹ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಅನೇಕ ಥರದ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಕಾರಣ ಕೂಡ ಆಗ್ಬೋದು.
0: ಆಗ್ಬೋದು ಅಂತ. ಇದು ಯಾವ ರೀತಿಯಲ್ಲಿ ದೇಹವನ್ನು ಪ್ರವೇಶಿಸುತ್ತೆ ಮತ್ತು ದೇಹವನ್ನು ಪ್ರವೇಶಿಸಿದರೆ ಏನೇನಾಗುತ್ತೆ?
1: ನಮ್ಮ ದೇಹದಲ್ಲಿ ಇದು ಅನೇಕ ಕಾರಣಗಳಿಂದ ಪ್ರವೇಶ ಆಗ್ತದೆ. ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅಥವಾ ಉದಾಹರಣೆ ತಗೊಳ್ಬೇಕಂತಂದರೆ, ನಾವು ಸೇವಿಸುವಂತಹ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳು, ಇದರ ಮೇಲೆ ಸಿಂಪಡಿಸಿದಂತಹ ಅನೇಕ ಕೀಟನಾಶಕಗಳಾಗಿರ್ಬೋದು ಅಥವಾ ಅನೇಕ ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ನಾವು ಒಂದೊಂದು ಸಲ ಅದನ್ನು ತೊಳೆಯದೆ ಕೆಲವರು ಯೂಸ್ ಮಾಡಬಹುದು, ಅಥವಾ ಅಸಮರ್ಪಕ ಕೀಟನಾಶಕಗಳ ಬಳಕೆ ಆಗಿರ್ಬೋದು, ಮತ್ತು ಅತಿಯಾದ ತಂಪು ಪಾನೀಯಗಳ ಸೇವನೆ. ಈಗ ಕಾಲೇಜು ವಿದ್ಯಾರ್ಥಿಗಳಲ್ಲಂತೂ ಅತಿಯಾದ ತಂಪು ಪಾನೀಯಗಳ ಸೇವನೆ ಮಾಡ್ತಾರೆ. ಹಾಗೆ ಪ್ಯಾಕ್ ಮಾಡಿದಂತಹ ಆಹಾರದಲ್ಲಿರುವಂತಹ ರಾಸಾಯನಿಕಗಳಾಗಿರ್ಬೋದು, ಹಾಗೆ ನಾವು ಕುಡಿಯುವ ನೀರಿನಲ್ಲಿರುವಂತಹ ಲೆಡ್ ಅಥವಾ ಮರ್ಕ್ಯೂರಿ ಆರ್ಸೆನಿಕ್ಗಳಂತಹ ಹೆವಿ ಮೆಟಲ್ಸ್ ಅಂತ ಹೇಳ್ಬೋದು. ಹಾಗೆ ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಈಗ ತುಂಬ ಜನರು ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಆಹಾರದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕೂಡ ಹೆಚ್ಚಾಗ್ತಾ ಇದೆ, ಅದು ನಮ್ಮ ದೇಹದಲ್ಲಿ ಸೇರಿಕೊಳ್ತಾ ಇದೆ. ಹಾಗೆ ಅತಿಯಾದ ಪ್ಲಾಸ್ಟಿಕ್ಗೆ ಬಳಕೆ ಮಾಡುವಂತಹ ಕೆಮಿಕಲ್ಸ್ ಅದನ್ನು BPA ಅಂದರೆ ಬೈಸ್ಫಿನಾಲ್ ಅಥವಾ ಥ್ಯಾಲೇಟ್ಗಳಂತ ಹೇಳ್ತೇವೆ, ಇದು ಕೂಡ ಅನೇಕ ರೋಗಗಳಿಗೆ ಕಾರಣ ಆಗ್ತದೆ. ಅದಲ್ಲದೆ ಸ್ವಯಂ ಔಷಧ ಸೇವನೆ ಅಂದರೆ ಸೆಲ್ಫ್ ಮೆಡಿಕೇಷನ್, ವೈದ್ಯರನ್ನು ಸಂಪರ್ಕ ಮಾಡದೆ ನಾವೇ ಮೆಡಿಕಲ್ ಶಾಪಿಗೆ ಹೋಗಿ ಔಷಧವನ್ನು ಸೇವನೆ ಮಾಡುವಂಥದ್ದು, ಅಥವಾ ಪರಿಸರ ವಾಯುಮಾಲಿನ್ಯದಂತಹ ಅನೇಕ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ನಿಧಾನವಾಗಿ ಸಂಗ್ರಹವಾಗಿ ಕಾಲಕ್ರಮೇಣ ವಿವಿಧ ರೋಗಗಳಿಗೆ ಕಾರಣ ಆಗ್ಬೋದು
0: ಅಂತ ಹೇಳಿ. ಈಗ ದೂಷಿ ವಿಷಯದ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ ಅಂತ?
1: ಇದರಲ್ಲಿ ಲಕ್ಷಣಗಳು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಕೆಲವೊಂದು ಚೇಂಜಸ್ ಆಗ್ಬೋದು, ಅಂದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೆ. ಅಂದರೆ ಅತಿಯಾದ ನಿದ್ರೆ ಬರುವುದು, ಒಂದು ಥರದ ಆಲಸ್ಯ, ಮತ್ತು ಉತ್ಸಾಹ ಕಡಿಮೆ ಆಗೋದು, ಮತ್ತು ದೇಹದಲ್ಲಿ ಒಂಥರ ಭಾರವಾದಂತಕ್ಕೆ ಅನಿಸುವುದು, ಏನು ಶಕ್ತಿ ಇಲ್ಲದಾಗೆ ಅನಿಸೋದು, ಮತ್ತು ಅಕಾರಣವಿಲ್ಲದೆ ನೋವು, ಒಂಥರ ಮೈಕೈ ನೋವು ಆಗ್ಬೋದು, ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವೊಂದು ತೊಂದರೆಗಳಂತ ಹೇಳಿದರೆ ಪದೇ ಪದೇ ಅಜೀರ್ಣ ಆಗುವಂಥದ್ದು, ಆಮೇಲೆ ಊಟವನ್ನು ನೋಡಿದ ತಕ್ಷಣ ಬೇಡ ಅಂತೇಳಿ ಅನಿಸೋದು, ಮತ್ತು ವಾಂತಿ ಬಂದಂಗೆ ಆಗುವುದು, ಮತ್ತು ಪದೇ ಪದೇ ತಲೆನೋವು ಆಗಿರ್ಬೋದು, ಮತ್ತು ಹೆಚ್ಚಾಗಿ ಆಕಳಿಕೆ ಆಗುವುದು, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಉತ್ಸಾಹ ಅಥವಾ ಮನಸ್ಸಿರುವುದಿಲ್ಲ. ಇದೊಂದು ಕೆಲವೊಂದು ಲಕ್ಷಣಗಳು ಪ್ರಾರಂಭಿಕ ಹಂತದಲ್ಲಿ ಕಾಣಿಸಿಕೊಳ್ಬೋದು. ಈ ಥರ ವಿಷವು ಅಥವಾ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಸಂಗ್ರಹವಾದ ಹೊತ್ತಾಗಿ ಅನೇಕ ರೋಗಗಳಿಗೆ ಕಾರಣ ಆಗ್ಬೋದು ಅಥವಾ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಇದರಲ್ಲಿ ಕೆಲವೊಂದು ರೋಗಗಳಂತೇಳಿದರೆ, ಇದು ಮೊದಲನೇದಾಗಿ ನಮ್ಮ ಯಕೃತ್ ಅಥವಾ ಲಿವರ್ ಅಂತ ಹೇಳ್ತೇವೆ, ಅಥವಾ ಕಿಡ್ನಿ, ಮೂತ್ರಪಿಂಡ, ಇದನ್ನು ಹಾನಿ ಮಾಡ್ಬೋದು. ಮತ್ತು ಹೆಚ್ಚಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನುಗಳಲ್ಲಿ ಅಸಮತೋಲನ, ಅಂದರೆ ಇದರಿಂದಾಗಿ ಈಗ ನಾವು ನೋಡ್ತಾ ಇರ್ಬೋದು ಹೆಚ್ಚಿನ ಜನರು ಥೈರಾಯ್ಡಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು, ಅಂದರೆ ಇನ್ಫರ್ಟಿಲಿ ಆಗಿರ್ಬೋದು, ಅಥವಾ ಅನೇಕ ಮಹಿಳೆಯರಲ್ಲಿ ನಾವು PCOD ಅಂತ ರೋಗಗಳು, ಹಾಗೆ ಇನ್ನು ಹೆಣ್ಣು ಮಕ್ಕಳಲ್ಲಿ ಬೇಗ ಮುಟ್ಟಾಗುವಿಕೆ, ಅದಲ್ಲದೆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ರೋಗಗಳು, ಮತ್ತು ಅಲರ್ಜಿ ರೋಗಗಳು, ಅಂದರೆ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಪದೇ ಪದೇ ರೋಗಗಳಿಗೆ ತುತ್ತಾಗುವಂಥದ್ದು, ಅಥವಾ ಶ್ವಾಸಕೋಶದ ಅಲರ್ಜಿ ಆಗಿರ್ಬೋದು, ಚರ್ಮದ ಅಲರ್ಜಿ ಆಗಿರ್ಬೋದು. ಇದಲ್ಲದೆ ಮನುಷ್ಯನಲ್ಲಿ ಇನ್ನು ಕೆಲವರಲ್ಲಿ ನೋಡ್ಬೋದು ಅತಿಸಾರ ಆಗುವಂಥದ್ದು, ಅಥವಾ ಡಯೇರಿ ಅಂತೇಳಿ ಪದೇ ಪದೇ ವಾಂತಿ ಬರುವುದು, ಮತ್ತು ತಿಂದಂತಹ ಊಟ ಸರಿಯಾಗಿ ಪಚನ ಆಗುವುದಿಲ್ಲ ಅಥವಾ ಜೀರ್ಣ ಆಗುವುದಿಲ್ಲ. ಇದಲ್ಲದೆ ಈಗ ನೋಡಿರ್ಬೋದು ನಾವು ಮಧುಮೇಹ, ಅಂದರೆ ಭಾರತದಲ್ಲಿ ಮಧುಮೇಹಿಗಳ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಮತ್ತೆ ಒಬೆಸಿಟಿ, ಇದಕ್ಕೆ ಸಹ ಕೂಡ ಕಾರಣ ಆಗ್ತದೆ.
0: ಓಕೆ, ಎಸ್ಸೆ. ಇವಾಗ ಹೆಚ್ಚಿನ ಜನರು ಕೇಳುವಂಥದ್ದು ಇವಾಗ ವೈಜ್ಞಾನಿಕ ಪುರಾವೆ, ಯಾಕಂದರೆ ಅದಕ್ಕೆ ವೈಜ್ಞಾನಿಕ ಪುರಾವೆ ಇದೆಯಾ, ಇದಕ್ಕೆ ಇದೆಯಾ ಅಂತ ಹೇಳ್ಕೊಂಡು, ಯಾಕಂದರೆ ವಿಜ್ಞಾನ ಬೆಳೆದಂತೆಲ್ಲ ಜನರಲ್ಲಿ ಒಂದು ರೀತಿಯ ಕೇಳ್ತಾರೆ ಪುರಾವೆಯನ್ನು. ಸೊ ಇದಕ್ಕೂ ಕೂಡ ಒಂದು ರೀತಿಯ ವೈಜ್ಞಾನಿಕ ಪುರಾವೆ ಏನಾದರೂ ಒಂದಿದೆಯಾ ಅಂತ?
1: ಇದು ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ವರ್ಷಗಳ ಹಿಂದೆ ಹೇಳಿರುವಂಥದ್ದು. ಈಗ ನಾವು ನೋಡಬೇಕಾದ್ರೆ ಕೆಲವೊಂದು ವೈಜ್ಞಾನಿಕ ಪುರಾವೆಗಳು ತಗೊಳ್ಬೇಕು ಅಂತಿದ್ರೆ, ದೀರ್ಘಕಾಲೀನ ಕೀಟನಾಶಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಅನೇಕ ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣ ಆಗ್ಬೋದು. ಅದೇ ಥರ ನಾವು ಕುಡಿಯುವಂತಹ ನೀರಿನಲ್ಲಿರ್ಬೋದು ಅನೇಕ ರೀತಿಯ ಹೆವಿ ಮೆಟಲ್ಸ್ ಇರ್ತದೆ, ಅಂದರೆ ಆರ್ಸೆನಿಕ್, ಲೆಡ್, ಕ್ಯಾಡ್ಮಿಯಮ್. ಇದು ಏನಾಗ್ತಂದ್ರೆ ಮೂತ್ರಪಿಂಡಗಳಿಗೆ ಅಥವಾ ಕಿಡ್ನಿ ಮತ್ತು ಮೆದುಳಿಗೆ ಹಾನಿಯನ್ನು ಉಂಟು ಮಾಡ್ಬೋದು. ಅದೇ ಥರ ಪ್ಲಾಸ್ಟಿಕ್ನಲ್ಲಿ ಯೂಸ್ ಮಾಡುವಂತಹ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳು ನಮ್ಮ ಹಾರ್ಮೋನ್ ಮೇಲೆ ಪ್ರಭಾವವನ್ನು ಬೀರ್ತದೆ.
0: ಓಕೆ.
1: ಅದೇ ರೀತಿ ಈಗ ನೋಡಿರ್ಬೋದು ವಾಯುಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ, ಇದರಿಂದಾಗಿ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ರೋಗಗಳನ್ನು ಹೆಚ್ಚಾಗ್ತವೆ ಅಂತೇಳಿ ಅನೇಕ ಸಂಶೋಧನೆಗಳಲ್ಲಿ ಇದು ದೃಢಪಟ್ಟಿವೆ ಈಗಾಗಲೇ.
0: ದೃಢಪಟ್ಟಿವೆ ಅಂತ ಹೇಳ್ಬೋದು. ಎಸ್, ಓಕೆ. ಇವಾಗ ನೀವು ದೂಷಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಷಯವನ್ನು ಕೂಡ ತಾವು ಹೇಳ್ತಾ ಬಂದ್ರಿ. ಯಾರು ಮಕ್ಕಳ, ಗರ್ಭಿಣಿಯರ, ವೃದ್ಧರ ಅಥವಾ ವಯಸ್ಕರ ಯಾರು ಹೆಚ್ಚಾಗಿದ್ದರೆ ಇದಕ್ಕೆ ಅಪಾಯದಲ್ಲಿರುವಂಥದ್ದು?
1: ಇದೊಂದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂತೇಳಿದರೆ ಮಕ್ಕಳು ಈಗ ತಾನೇ ಬೆಳೆಯುವ ವಯಸ್ಸು, ಹಾಗಾಗಿ ಅವರಲ್ಲಿ ಈ ಥರದ ವಿಷ ಬಂದ ಕೂಡಲೇ ಬೇಗ ರೋಗಗಳು ಕಾಣಿಸಿಕೊಳ್ಬೋದು. ಮತ್ತು ಇನ್ನು ವೃದ್ಧರಲ್ಲಿ ಅಂತರೂ ಅವರದ್ದು ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರ್ತದೆ, ಹಾಗಾಗಿ ಇವರು ಬೇಗ ಈ ಇದರಿಂದ ಸಂಬಂಧಪಟ್ಟ ರೋಗಗಳಿಗೆ ತುತ್ತಾಗ್ಬೋದು. ಅದಲ್ಲದೆ ಮತ್ತು ಗರ್ಭಿಣಿಯರು ಮತ್ತು ವೃದ್ಧರ ದೇಹದಲ್ಲಿ ಹೆಚ್ಚು ಸಂವೇದನಶೀಲವಾಗಿರ್ತದೆ, ಆದ್ದರಿಂದ ಅಲ್ಪ ಪ್ರಮಾಣದ ವಿಷ ದೇಹದಲ್ಲಿ ಸಂಗ್ರಹವಾದರೂ ಕೂಡ ಇವರು ಅನೇಕ ರೋಗಗಳಿಗೆ ತುತ್ತಾಗ್ಬೋದು. ಅದಲ್ಲದೆ ಯಾರ್ಯಾರು ಹೆಚ್ಚು ಮಾಲಿನ್ಯ ಇರುವಂತಹ ಪ್ರದೇಶದಲ್ಲಿ ವಾಸಿಸ್ತಾರೆ ಅವರು ಕೂಡ ಅನೇಕ ರೋಗಗಳಿಗೆ ತುತ್ತಾಗ್ತಾರೆ. ಅದಲ್ಲದೆ ತುಂಬ ಕೀಟನಾಶಕಗಳಿಗೆ ಒಡ್ಡಿಕೊಳ್ಳುವಂಥ ರೈತರು, ಮತ್ತು ಯಾರ್ಯಾರು ಹೆಚ್ಚು ಸೌಂದರ್ಯವರ್ಧಕ ಅಥವಾ ಕಾಸ್ಮೆಟಿಕ್ಸ್ ಅಥವಾ ಹೇರ್ ಡೈ ಬಳಸ್ತಾರೋ, ಯಾಕೆಂದರೆ ಇದರಲ್ಲಿ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳಿರ್ತವೆ. ಮತ್ತು ಇನ್ನು ಕೆಲವರು ಅಂದರೆ ಕೆಲವು ವರ್ಗದ ಜನರು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕೈಗಾರಿಕಾ ಪ್ರದೇಶದ ಸಮೀಪದಲ್ಲಿ ವಾಸ ಇರುವಂಥವ್ರು. ಯಾಕಂದರೆ ನೀವು ನೋಡಿರ್ಬೋದು ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚಿನ ರಾಸಾಯನಿಕ ವಸ್ತುಗಳು ಬಿಡುಗಡೆ ಆಗ್ತಾಯಿರ್ತವೆ. ಅದರಿಂದಾಗಿ ಅವರಲ್ಲಿ ಈ ರಾಸಾಯನಿಕ ವಸ್ತುಗಳು ಅಥವಾ ವಿಷಗಳು ಶರೀರದಲ್ಲಿ ಸಂಗ್ರಹವಾಗುವ ಯಾವಾಗಲೂ ಜಾಸ್ತಿ ಇರ್ತದೆ.
0: ಎಸ್, ಓಕೆ. ಇನ್ನು ಯಾವುದೇ ಒಂದು ರೋಗ ಆಗಿರ್ಬೋದು, ಸೊ ಅದನ್ನು ಖಂಡಿತವಾಗಿಯೂ ಕೂಡ ನಮಗೆ ತಡೆಗಟ್ಟೋಕ್ಕೆ ಸಾಧ್ಯ ಕೂಡ ಇರುತ್ತೆ. ಸೊ ಅಂಥದ್ರಲ್ಲಿ ಈ ದೂಷಿ ವಿಷವನ್ನು ಕೂಡ ನಾವು ಖಂಡಿತವಾಗಿಯೂ ಕೂಡ ತಡೆಗಟ್ಬೋದು. ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿ ತಡೆಗಟ್ಬೋದು ಅಂತ?
1: ಇದೊಂದು ಮಹತ್ವದ ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನೋಡಿದ ಕೂಡಲೇ ನಮ್ಮ ಆಹಾರದಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಬೇಕು. ಈಗ ನೋಡಿದ್ರೆ ಹಣ್ಣು ಮತ್ತು ತರಕಾರಿಗಳು ಅದನ್ನು ಚೆನ್ನಾಗಿ ತೊಳೆಯಬೇಕು. ಸಾಧ್ಯವಾದರೆ ನಾವು ಸಾವಯವ ಕೃಷಿ ಮೂಲಕ ಅಥವಾ ನಾವೇನು ಹೇಳ್ತೇವೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಬೆಳೆದಂತಹ ಆಹಾರ ಪದಾರ್ಥಗಳು ನಮ್ಮ ಶರೀರಕ್ಕೆ ಒಳ್ಳೆಯದು. ಅದರಿಂದಾಗಿ ಅನೇಕ ರೀತಿಯ ರಾಸಾಯನಿಕಗಳು ನಮ್ಮ ಶರೀರಕ್ಕೆ ಏನು ಎಂಟರ್ ಆಗುವುದನ್ನು ನಾವು ತಪ್ಪಿಸ್ಬೋದು. ಮತ್ತು ಸಾಕಷ್ಟು ನೀರನ್ನು ಕುಡಿಬೇಕು, ಅದರಲ್ಲಿ ಸಹ ಶುದ್ಧವಾದ ನೀರನ್ನು ಕುಡಿಬೇಕು. ಮತ್ತು ನಾವು ಆಹಾರ ಸಂಗ್ರಹಿಸಲು ಅಥವಾ ಪ್ಲಾಸ್ಟಿಕ್ನ ಅತಿಯಾದ ಬಳಕೆ ಅದನ್ನು ತುಂಬ ರೀತಿಯಲ್ಲಿ ಕಡಿಮೆ ಮಾಡುವಂಥದ್ದು. ಈಗಾಗಲೇ ಸರ್ಕಾರ ಕೂಡ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ, ಆದರೆ ಯಾವಾಗ ಜನರು ತಮ್ಮಲ್ಲೇ ಒಂದು ಅವೇರ್ನೆಸ್ ಬರಬೇಕು, ಅದು ತುಂಬ ಮುಖ್ಯ. ಅದೇ ಥರ ಕೃತಕ ರಾಸಾಯನಿಕಗಳು

0: ವಿದ್ಯಾರ್ಥಿಗಳಾಗಿರ್ಬೋದು ಫಾಸ್ಟ್ ಫುಡ್ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತೆ ಪ್ರೊಸೆಸ್ಡ್ ಆಹಾರ, ತುಂಬಾ ಸಂಸ್ಕರಿಸಿದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಲರಿಂಗ್ ಏಜೆಂಟ್ಸ್ ಅಥವಾ ಅದನ್ನು ಟೇಸ್ಟ್ ಜಾಸ್ತಿ ಬರ್ಲಿಕ್ಕೆ ಅಂತ ತುಂಬಾ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ಹಾಗಾಗಿ ನಾವು ಸಂಸ್ಕರಿತ ಆಹಾರವನ್ನು ಕಡಿಮೆ ಮಾಡಿ ಅಂದ್ರೆ ಹೋಲ್ ಫುಡ್ ಅದನ್ನು ತಗೊಳ್ಬೇಕು, ಮತ್ತೆ ಸ್ವಚ್ಛ ಮತ್ತೆ ಸುಸ್ಥಿರ ಕೃಷಿಯನ್ನು ಬೆಂಬಲಿಸಬೇಕು. ಅಂದ್ರೆ ಆದಷ್ಟು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಬೆಳೆದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ
1: ಹೌದು. ಎಸ್, ಓಕೆ. ಇವಾಗ ಒಂದು ವೇಳೆ ಯಾರಾದರೂ ಕೂಡ ವಿಷ ಪದಾರ್ಥಕ್ಕಿಂತ ನೀವು ಹೇಳಿರುವಂತಹ ವಿಷ ಪದಾರ್ಥಕ್ಕೆ ಒಡ್ಡಿಕೊಂಡಿದ್ರೆ, ಸೊ ಅವರಲ್ಲಿದ್ದರೆ, ಸೊ ಅದನ್ನು ಯಾವ ರೀತಿಯೆಲ್ಲ ಡಿಟಾಕ್ಸ್ ಮಾಡ್ಬೋದು ಅಥವಾ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ?
0: ಹೌದು, ಕೆಲವೊಂದು ರೀತಿಯಿಂದ ಇದನ್ನು ತಡೆಗಟ್ಟಬಹುದು. ಮೊದಲನೇದಾಗಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ಈಗ ಜಾಗೃತ ಜೀವನ ಶೈಲಿ ಅಂದರೆ ಶುದ್ಧವಾದ ಆಹಾರ, ಆದಷ್ಟು ನಾವು ಮನೆಯಲ್ಲೇ ತಯಾರು ಮಾಡಿದಂಥ ಆಹಾರ ಯಾವಾಗಲೂ ಒಳ್ಳೆಯದು. ಅದರಲ್ಲಿ ನಾವು ಆದಷ್ಟು ಫುಡ್ ಕಲರಿಂಗ್ ಆಗಿರ್ಬೋದು ಅಥವಾ ಟೇಸ್ಟ್ ಎನ್ಹಾನ್ಸ್ಮೆಂಟ್ ಕೆಮಿಕಲ್ಸ್ ಆಗಿರ್ಬೋದು ಕಡಿಮೆ ಮಾಡ್ತೇವೆ. ಮತ್ತು ಆಯುರ್ವೇದದಲ್ಲಿ ಕೂಡ ಕೆಲವೊಂದು ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿರುವಂತಹ ಶುದ್ಧೀಕರಣ ವಿಧಾನಗಳ ಮೂಲಕ ವಿಷನಾಶಕವನ್ನು ಸಹ ಮಾಡ್ಬೋದು. ಮತ್ತು ಸೂಕ್ತ ಆಹಾರ ಕ್ರಮ ಪ್ರಕಾರವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು, ಮತ್ತು ನೈಸರ್ಗಿಕ ಉತ್ಪನ್ನಗಳ ಬಳಕೆ, ಇಂಥವ ಕೆಲವೊಂದು ಮಾಡುವುದರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗುವಂತಹ ವಿಷ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
1: ಎಸ್, ಓಕೆ. ಇನ್ನು ಆಯುರ್ವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಏನಾದ್ರಿಂದ ಇದೆಯಾ?
0: ಆಯುರ್ವೇದದಲ್ಲಿ ಇದರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದರಲ್ಲಿ ಚಿಕಿತ್ಸೆ ಅಂತ ಹೇಳಿದರೆ ನಾವು ಮೊದಲನೇದಾಗಿ ಶೋಧನ ಚಿಕಿತ್ಸೆ ಅಂತೇಳಿ ಮಾಡ್ತೇವೆ. ಅಂದರೆ ವಮನ ವಿರೇಚನ ಅಂದರೆ ವಾಂತಿ ಮಾಡುವುದರ ಮೂಲಕ ಅಥವಾ ವಿರೇಚನ ಬೇದಿಯಾಗುವಂತಹ ಔಷಧಗಳನ್ನು ಕೊಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಏನು ಸಂಗ್ರಹವಾಗಿರುವ ವಿಷವನ್ನು ಹೊರಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದಲ್ಲದೆ ಕೆಲವೊಂದು ಔಷಧಿಗಳು, ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಗಧಗಳು ಅಂತ ಹೇಳ್ತಾರೆ, ಅದನ್ನು ಕೂಡ ಔಷಧವನ್ನು ಕೊಟ್ಟು ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದಲ್ಲದೆ ಕೆಲವೊಂದು ಔಷಧಗಳು ನಮ್ಮ ರಕ್ತ ಶುದ್ಧೀಕರಣ ಆದಾಗೆ ಅದು ಕೂಡ ನಮ್ಮ ಇರುವಂತಹ ರಾಸಾಯನಿಕ ಅಥವಾ ಟಾಕ್ಸಿನನ್ನು ದೇಹದಿಂದ ಹೊರಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಯಕೃತ್ ಉತ್ತೇಜಕ ಔಷಧಗಳು ಅಂದರೆ ಲಿವರ್ ಟಾನಿಕ್ಸ್, ಇದು ಕೂಡ ಯಾಕಂದರೆ ಕಿಡ್ನಿ ಮತ್ತು ಲಿವರು ಅದು ಶರೀರದಲ್ಲಿರುವಂತಹ ವಿಷವನ್ನು ಹೊರಗೆ ಹಾಕಲಿಕ್ಕೆ ಸದಾ ಕೆಲಸ ಮಾಡ್ತಾ ಇರ್ತದೆ. ಅದಲ್ಲದೆ ರಾಸಾಯನಿಕ ಚಿಕಿತ್ಸೆ, ಇದಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಇದಕ್ಕೆ ಸಹ ಕೆಲವೊಂದು ಔಷಧ ಉಪಚಾರಗಳಿದೆ. ಇದನ್ನೆಲ್ಲ ಮಾಡುವುದರಿಂದ ಇದಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತಂತೆ.
1: ಓಕೆ, ಕಾರ್ಯಕ್ರಮದ ಕೊನೆಯ ಕ್ಷಣದಲ್ಲಿ ಕೂಡ ಇದ್ದೀವಿ. ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಏನು ಕಿವಿಮಾತು ಹೇಳ್ತೀರಾ, ಸಂದೇಶ ಕೊಡುವುದಾದರೆ ಏನು ಹೇಳ್ತೀರಾ?
0: ಈಗ ದೂಷ್ಯ ವಿಷ ಅಥವಾ ಈ ಥರ ರಾಸಾಯನಿಕ ಆಗಿರ್ಬೋದು ಅಥವಾ ತುಂಬ ರೀತಿಯ ಕೆಮಿಕಲಿಂದಾಗಿ ನಮ್ಮ ದೇಶದಲ್ಲಿ ಮಧುಮೇಹ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ರೀತಿ ಅನೇಕ ರೀತಿಯ ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಮತ್ತು ತುಂಬ ಮಕ್ಕಳು ಕೂಡ ಒಬೆಸಿಟಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ನಾವು ಕೆಲವೊಂದು ಸಲಹೆಗಳೇನೆಂದರೆ, ಸರಿಯಾದ ಪ್ರಮಾಣದಲ್ಲಿ ಸಾಕಷ್ಟು ನೀರನ್ನು ಕುಡಿಯೋದು. ಈಗ ಹೆಚ್ಚಿನ ಜನರು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿತಾ ಇಲ್ಲ, ಅದರಿಂದಾಗಿ ಶರೀರದಲ್ಲಿರುವಂತಹ ಮಲಗಳನ್ನು ಹೊರಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯುವಂಥದ್ದು, ಮತ್ತು ಪೌಷ್ಟಿಕಯುಕ್ತ ಮನೆಯಲ್ಲಿ ಮಾಡಿದಂಥ ಆಹಾರ ಸೇವನೆ ಅದು ಕೂಡ ತುಂಬ ಪ್ರಾಮುಖ್ಯತೆ. ಪ್ರತಿದಿನ ಹಸಿರು ತರಕಾರಿ ಆಹಾರದಲ್ಲಿ ಸೇವನೆ ಮಾಡುವಂಥದ್ದು, ಅದು ಈಗಾಗಲೇ ಹೇಳಿದ ಹಾಗೆ ಸಾವಯವ ಕೃಷಿ ಮೂಲಕ ಬೆಳೆದಂತಹ ಆಹಾರ ಅಥವಾ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತುಂಬ ಒಳ್ಳೆಯದು. ಮತ್ತು ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡುವಂಥದ್ದಾಗಿರ್ಬೋದು. ಮತ್ತು ನಿಯಮಿತ ಪ್ರಮಾಣದಲ್ಲಿ ದಿನಂಪ್ರತಿ ವ್ಯಾಯಾಮ ಮಾಡುವುದರಿಂದ ಬೆವರಿನ ಮೂಲಕ ಅನೇಕ ರೀತಿಯ ಟಾಕ್ಸಿನ್ಸನ್ನು ಹೊರಗೆ ಹಾಕ್ಬೋದು. ಮತ್ತು ಅಗತ್ಯವಿದ್ದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧವನ್ನು ಸೇವನೆ ಮಾಡುವಂಥದ್ದು, ವೈದ್ಯರ ಮೂಲಕ ಪರೀಕ್ಷೆ ಮಾಡಿಸಿ ಔಷಧ ಸೇವನೆ ಮಾಡುವಂಥದ್ದು ಯಾವಾಗಲೂ ಒಳ್ಳೆಯದು. ಸಾಕಷ್ಟು ಗುಣಮಟ್ಟದ ನಿದ್ರೆ ಕೂಡ ತುಂಬ ಈ ವಿಷವನ್ನು ಹೊರಗಾಕಲಿಕ್ಕೆ ಸಹಾಯ ಮಾಡ್ತದೆ. ಯಾಕಂದರೆ ನಿದ್ರೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯದ ಎಲ್ಲ ಏನು ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ಈ ರೀತಿಯ ಪಾಲನೆ ಮಾಡುವುದಕ್ಕಿಂತ ನಮ್ಮ ಶರೀರದಲ್ಲಿ ಆಗುವಂತಹ ದೂಷ್ಯ ವಿಷ ಅಥವಾ ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬೋದು,

0: ಟಾಕ್ಸಿನ್ಸ್ ಆಗಿರ್ಬೋದು ನಮ್ಮ ಶರೀರಕ್ಕೆ ಸಂಪರ್ಕ ಆಗೋದು ಕಡಿಮೆ ಆಗ್ತದೆ.
1: ಕಡಿಮೆ ಆಗುತ್ತೆ ಅಂತ. ಎಸ್, ಓಕೆ. ತುಂಬ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀರಾ ಡಾಕ್ಟರ್. ಯಾಕಂತ ಹೇಳಿದರೆ ನಮಗೆ ಗೊತ್ತಾಗಲ್ಲ, ನಾವು ಎಲ್ಲೋ ಒಂದು ಹೊರಗಡೆ ಹೋಗ್ತಾನೆ ಇರ್ತೀವಿ, ಹೋಟೆಲ ಫುಡ್ ಈ ಫುಡ್ ಅಂತ ಸೇವಿಸ್ತಾನೆ ಇರ್ತೀವಿ, ಬಟ್ ಎಷ್ಟೊಂದು ವಿಷ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಇರುತ್ತೆ. ಸೊ ಅದರಿಂದ ಅದೆಷ್ಟೋ ರೋಗಗಳಿಗೆ ಕೂಡ ಮೂಲ ಕಾರಣ ಅಂತ ಕೂಡ ಹೇಳ್ಬೋದು. ಸೊ ಅದನ್ನು ಇವತ್ತು ತುಂಬ ವಿಸ್ತೃತವಾಗಿ ಯಾವ ರೀತಿಯಲ್ಲಿ ತಡೆಗಟ್ಬೋದು, ಯಾವ ರೀತಿಯಲ್ಲಿ ಅದು ಬರುತ್ತೆ, ಮತ್ತು ಅದನ್ನು ಯಾವ ರೀತಿಯಲ್ಲಿ ನಾವು ಡಿಟಾಕ್ಸ್ ಮಾಡ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು.
1: ಕೇಳುಗರೆ, ಹಿಂದಿನ ನಮ್ಮ ಆರೋಗ್ಯ ಸಾರಂ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ದೂಷಿ ವಿಷ, ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಎಂದ್ರೇನು, ಸೊ ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಬೋದು, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದವರು ಶಾರದ ಆಯುರ್ವೇದ ಮೆಡಿಕಲ್ ಕಾಲೇಜು ಅಗದ ತಂತ್ರ ವಿಭಾಗದ ಪ್ರಾಧ್ಯಾಪಕರು ಕೂಡ ಆಗಿರುವಂತಹ ಡಾಕ್ಟರ್ ಗಣೇಶ್ ನಾಯಕ್. ಇದು ಇಂದಿನ ಆರೋಗ್ಯ ಸಾರಂ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಕೇಳ್ತಾನೇ ಇರಿ, ಇದು ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು.

Nem matar.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ 3:03 ಆಗ್ತಾ ಇದೆ. ಸೊ ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನಮಗೆ ನೀವು ಸಂದೇಶವನ್ನು ಮಾಡ್ಬೋದು. ಯಾವ ಸಂಖ್ಯೆಗೆ? 6364240499 ಈ ಒಂದು ಸಂಖ್ಯೆಗೆ ನೀವು ಸಂದೇಶವನ್ನು ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳುತ್ತಾ ಅನೇಕ ಮಂದಿ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಸೊ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಮೊದಲ ಸಂದೇಶವನ್ನು ಮಾಡಿದವರು ಯಾರು ಅಂತ ನೋಡುವಾಗ ಭಾಗ್ಯಲಕ್ಷ್ಮಿ ಬೆಂಗಳೂರು ಇವರು ಸಂದೇಶವನ್ನು ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ನಮಸ್ಕಾರ ಮೇಡಮ್. ಶುಭ ದಿನದ ಶುಭ ಮಧ್ಯಾಹ್ನ ಸರ್. ಇಡೀ ದೇಶವೇ ಕಂಬನಿ ಮುಡಿಯುವಂತೆ ಮಾಡಿ ಹೋದ ಗಾನ ಗಂಧರ್ವ, ಗಾನ ಸರಸ್ವತಿ, ಗಾನ ಕೋಗಿಲೆ ಕೃಷ್ಣನ ಆರಾಧಕಿಯಾದ ಜಾನಕಮ್ಮನವರಿಗೆ ನಮನಗಳು. ಈ ಮಹಾನುಭಾವರು ಗಂಧರ್ವವರಿಗೂ ಈ ಮರಣ ಸರಿಯೇ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ. ಬಹುಶಃ ಅದು ಯಾವ ರೀತಿಯಲ್ಲಿ ಬರೆದಿದ್ದಾರಂತೂ ಗೊತ್ತಿಲ್ಲ. ಇವತ್ತು ನನಗೆ ಇವರೇ ಹಾಡಿದ ಮರೆಯಲಾಗದ ಕತೆ ಚಿತ್ರದಿಂದ ಮೊದಲೆಲ್ಲೋ ಕೊನೆಯೆಲ್ಲೋ ನೀ ಬರೆದ ಕತೆಗೆ ಈ ಒಂದು ಹಾಡು ದಯವಿಟ್ಟು ಪ್ರಸಾರ ಮಾಡಿ ಅಂತ ಅವರು ಈ ಒಂದು ಸಂದೇಶವನ್ನು ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಬೆಂಗಳೂರು. ಹಾಗೆಯೇ ಮುಂದೆ ಯಾರು ಸಂದೇಶ ಮಾಡಿದ್ದಾರೆ ಅಂತ ನೋಡುವಾಗ ಮಲ್ಲಿಕಾರ್ಜುನ ಶಿಕಾರಿಪುರದಿಂದ ಇವರು ಸಂದೇಶವನ್ನು ಮಾಡಿದ್ದಾರೆ. ಶುಭ ಮಧ್ಯಾಹ್ನ ಸರ್, ವಂದನೆಗಳು. ಮೊನ್ನೆಯಷ್ಟೇ ಗಾನಕೋಗಿಲೆ ಎಂದು ಹೆಸರಾದ ಎಸ್ ಜಾನಕಿ ಅವರ ನಿಧನ ಗಾಯನ ಕ್ಷೇತ್ರಕ್ಕೆ ನಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಅವರ ಒಂದು ಗೀತೆ ಚಕ್ರವ್ಯೂಹ ಚಿತ್ರದ್ದು, ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಎನ್ನುವ ಗೀತೆ ಪ್ರಸಾರ ಮಾಡಿ. ಈ ಗೀತೆಯಲ್ಲಿ ಪಿ ಸುಶೀಲಾ ಅವರೊಂದಿಗೆ ಎಸ್ ಜಾನಕಿ ಅವರ ಗಾಯನವೂ ಕೂಡ ಇದೆ. ಚಿಕ್ಕ ಮಗುವಿನ ಹಾಗೆ ಹಾಡಿರುವುದು ವಿಶೇಷ ಇದರಲ್ಲಿ. ಅಂತಹ ಗಾಯನ ಎಸ್ ಜಾನಕಿ ಅವರಿಂದ ಮಾತ್ರ ಸಾಧ್ಯ. ಧನ್ಯವಾದಗಳು ಅಂತ ಮಲ್ಲಿಕಾರ್ಜುನ ಶಿಕಾರಿಪುರ ಅವರು ಈ ಸಂದೇಶವನ್ನು ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಬೆಂಗಳೂರು ಮತ್ತು ಮಲ್ಲಿಕಾರ್ಜುನ ಶಿಕಾರಿಪುರ ಅವರಿಗೆ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿಬರುತ್ತೆ. ಎರಡು ಹಾಡುಗಳನ್ನು ಕೇಳಿ ಹಾಗೆಯೇ ನೀವು ಸಂದೇಶವನ್ನು ಮಾಡಿ 6364240499 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ

ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ. ಅದು ಏಕು ಕಾಣೆ ಅಪ್ಪನನ್ನು ಕಂಡರೆ ಪ್ರೀತಿ. ಲಲ್ಲಾ ಲಲ್ಲಾ ಲಲ್ಲಾ.

ಯಶೋತ್ರಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂ 107.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತು ತುಂಬ ಮಂದಿ ಕೂಡ ಎಸ್ ಜಾನಕಿ ಅವರ ಹಾಡನ್ನೇ ಕೇಳ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಹಾಡು ಯಾರು ಅಂತ ಸಂದೇಶ ಮಾಡಿದ್ದಾರೆ ಅಂತ ನೋಡುವಾಗ, ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ, ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಹಾಡು ಎಸ್ ಜಾನಕಿ ಹಾಡಿರುವ ಬಯಲುದಾರಿ ಚಲನಚಿತ್ರದಿಂದ. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರು ಮಂಗಳಾದೇವಿಯಿಂದ ಇವರೆಲ್ಲರಿಗಾಗಿ ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದೆ. ಹಾಗೆಯೇ ಮುಂದೆ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನು ಕೂಡ ಮಾಡಿದ್ದಾರೆ. ಸೊ ಅವರು ಕೂಡ ಬಯಲುದಾರಿ ಈ ಚಿತ್ರದಿಂದ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಇದೇ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದೆ ಸಂದೇಶವನ್ನು ಮಾಡಿದವರು, ನಮಸ್ಕಾರಿ ಸರ್, ರೇಡಿಯೋ ಸಾರಂಗ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ, ಅವಳ ಹೆಜ್ಜೆ, ಹಾಡು, ದೇವರ ಆಟ ಬಲ್ಲವರು ಯಾರು? ಈ ಸುಮಧುರವಾದ ಗೀತೆ ಪ್ರಸಾರ ಮಾಡಿ. ನಾವು ರೇಡಿಯೋ ಸಾರಂಗ ಕೇಳುಗರು, ವಿಜಯಪುರದಿಂದ ಭರತ್ ಕುಮಾರ್. ನಮ್ಮ ಗೆಳೆಯರಾದ ಬಂದೇ ನವಾಜ್, ಶಿವಶರಣ, ಸೌದಿ, ಸುರೇಶ್ ಬೆಣ್ಣೆ, ಗಂಗಪ್ಪ ಬಡಿಗೇರ್, ಇಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜ್ಕುಮಾರ್, ನಾಗೇಂದ್ರ, ಶಾರದಾ ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿ ಟಿ ಚಂದ್ರಶೇಖರ. ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಅಂತ ಸಂದೇಶ ಮಾಡಿದ್ದಾರೆ. ಎಸದೆ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಯಾಕಂತ ಹೇಳಿದರೆ ಹೆಚ್ಚಾಗಿ ತುಂಬ ಮಂದಿ ಗಾನಕ್ಕೆ ಹೋಗಿಲ್ಲ, ಎಸ್ ಜಾನಕಿ ಅವರ ಬಗ್ಗೆ ಏನು ಹಾಡನ್ನೇ ಕೂಡ ಕೇಳ್ತಾ ಇದ್ದಾರೆ. ಅವರ ನಿಧನದ ಸುದ್ದಿ ಯಾವಾಗ ಕೇಳಿತು ಆ ನಂತರದಲ್ಲಿ ಅದೆಷ್ಟು ಅವರ ಹಾಡುಗಳು ಕೂಡ ನಮ್ಮ ಕಿವಿಯಲ್ಲಿ ಏನು ಆ ರೀತಿಯೇ ಏನು ಕುಣಿಸ್ತಾ ಇತ್ತು. ಸೊ ಮತ್ತೊಂದು ಕಡೆ ನೋಡಲಿಕ್ಕೆ ಹೋದರೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಅವರ ಜನನವು ಕೂಡ ಆಗಿತ್ತು. ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಯಲ್ಲಿ 48,000ಕ್ಕೂ ಕೂಡ ಹೆಚ್ಚು ಹಾಡುಗಳನ್ನು ಕೂಡ ಅವರು ಹಾಡಿರುವಂಥದ್ದು. ಇವರು ಆಂಧ್ರದವರಾಗಿದ್ದರೂ ಕೂಡ ಕನ್ನಡ ಭಾಷೆಯನ್ನು ಎಷ್ಟು ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ದರೆ ಅಂದರೆ ಕನ್ನಡಿಗರು ಇವರನ್ನು ತಮ್ಮವರೇ, ಅಂದರೆ ನಮ್ಮ ನಾಡಿನವರೇ ಅಂತ ಅಪ್ಪಿಕೊಳ್ಳುತ್ತಾ ಇದ್ದರು. ಸೊ ಆ ರೀತಿಯಲ್ಲಾಗಿರುತ್ತೆ ಅವರ ಹಿನ್ನೆಲೆ ಮತ್ತು ಸಾಧನೆ. ಸೊ ಅದಕ್ಕೋಸ್ಕರ ಎಸ್ ಜಾನಕಿ ಅವರ ನಿಧನದ ಸುದ್ದಿ ಕೇಳಿ ತುಂಬ ಮಂದಿ ಕನ್ನಡಿಗರು ಏನು ಹತ್ತು ಬಿಟ್ಟಿದ್ದಾರೆ. ಸೊ ತುಂಬ ಮಂದಿ ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸ್ತಾ ಇದ್ದಾರೆ. ಸೊ ಹಾಗೆಯೇ ಅವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲೂ ಕೂಡ ಅವರ ಹಾಡುಗಳನ್ನೇ ಹೆಚ್ಚಾಗಿ ಕೇಳ್ತಾ ಇರುವಂಥದ್ದು. ಸೊ ಈ ಹಾಡುಗಳ ಮಧ್ಯೆ ಅವರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಸ್ ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಎಸ್ ಜಾನಕಿ ಅವರ ಹಾಡನ್ನು ಕೇಳುವುದಂದರೆ ಅದೊಂದು ರೀತಿಯ ತುಂಬ ಸಂತೋಷ. ಮತ್ತೊಂದು ಕಡೆ ಅವರು ಎಲ್ಲ ರೀತಿಯ ಒಂದು ಧ್ವನಿಯ ಮಾಂತ್ರಿಕತೆ ಕೇಳುವುದಂದ್ರೇ ಒಂದು ರೀತಿಯಲ್ಲಿ ಒಂದು ಖುಷಿ. ಇದು ಕೇಳ್ತಾ ಇರುವಂಥದ್ದು ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಸೈಫ್ ಲೋಕುತ್ತಾರ್. ಸೊ ಹಾಗೆಯೇ ಮುಂದಿನ ಎರಡು ಸಂದೇಶಗಳು ಕೂಡ ಇದೆ. ಸೊ ಖಂಡಿತವಾಗಿ ಅದನ್ನು ಓದಿ ಮತ್ತೆ ಎಸ್ ಜಾನಕಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ. ನಮಸ್ಕಾರ. ಎರಡು ಕನಸು ಚಿತ್ರದ ಪೂಜಿಸಲೆಂದೇ ಹೂಗಳ ತಂದೆ ಹಾಡು ಪ್ರಸಾರ ಮಾಡ್ತೀರ. ಇದು ಈ ಹಾಡನ್ನು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ ಇವರು ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಹಾಗೆಯೇ ಪ್ರೀತಿಯ ನಿರೂಪಕರಿಗೆ ನಮಸ್ಕಾರ ಸರ್. ನಮಗೆ ಇವತ್ತು ಎಸ್ ಜಾನಕಿ ಹಾಡಿರುವ ನಾನಿರುವುದೇ ನಿನಗಾಗಿ ಚಿತ್ರದಿಂದ ಒಲವಿನ ಗೆಳೆಯನೇ ಈ ಗೀತೆ ಬೇಕಾಗಿದೆ. ಈ ಒಂದು ಗೀತೆ ನಮ್ಮ ಜಾನಕಿ ಅವರಿಗೆ ಕೇಳುಗರ ಪರವಾಗಿ, ವಾಹಿನಿ ಸಿಬ್ಬಂದಿಯವರ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ. ಜಾನಕಮ್ಮ ಅವರಿಗೆ ಸುಬ್ರಹ್ಮಣ್ಯ ಐತಾಳ ಉಡುಪಿ ಜಿಲ್ಲೆ ಸಾಲಿಗ್ರಾಮ. ಹಾಗೆ ಇವತ್ತು ನಮ್ಮ ಸ್ನೇಹಿತರಾದ ಮಹೇಶ್ ಹೊಸೂರು ಅವರ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯವನ್ನು ತಿಳಿಸಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರ ಸ್ನೇಹಿತರು ಮಹೇಶ್ ಹೊಸೂರು ಅವರ ಜನ್ಮದಿನಂತೆ, ಸೊ ಅವರಿಗೂ ಸಾರಂಗನ ಕಡೆಯಿಂದ ಹಾಗೆ ನನ್ನ ಕಡೆಯಿಂದಲೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಹಾಗೆಯೇ ಕೇಳುಗರೆ, ಮತ್ತೊಂದು ನಮ್ಮ ಜಾನಕಮ್ಮ ಅವರು ಇವತ್ತು ನಮ್ಮನ್ನಗಲಿದ್ದಾರೆ. ಅವರ ಭೌತಿಕ ಕಾಯಿ ಇವತ್ತು ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರು ಹಾಡಿರುವಂತಹ ಅದೆಷ್ಟೋ ಹಾಡುಗಳು, ಸಾವಿರಾರು ಗೀತೆಗಳ ಮೂಲಕ ಅವರು ಕನ್ನಡಿಗರ ಹೃದಯದಲ್ಲಿ ಸದಾ ಅಮರರಾಗಿರ್ತಾರೆ. ಅವರ ಧ್ವನಿಗಂತೂ ಖಂಡಿತವಾಗಿಯೂ ಕೂಡ ಸಾವಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಯಾವುದೇ ಒಂದು ವಯಸ್ಸಿನ ಧ್ವನಿಯನ್ನಾದರೂ ಕೂಡ ಲೀಲಾಜಾಲವಾಗಿ ಅನುಕರಿಸುವ ಒಂದು ಅದ್ಭುತ ಶಕ್ತಿ ಇತ್ತು. ಎಷ್ಟೋ ಹಾಡುಗಳನ್ನು ಕೂಡ ನೀವು ನೋಡಿ, ಸಂಪೂರ್ಣವಾಗಿ ಒಂದು ಸಣ್ಣ ಮಗುವಿನ ಧ್ವನಿಯಲ್ಲೂ ಕೂಡ ಅವರು ಹಾಡಿ ಎಲ್ಲರನ್ನೂ ಕೂಡ ಬೆರಗುಗೊಳಿಸ್ತಾ ಇದ್ದರು. ಆದರೆ ಅವರು ಔಪಚಾರಿಕವಾಗಿ ನೋಡಿದರೆ ಹೆಚ್ಚಿನ ವಿದ್ಯಾಭ್ಯಾಸ ಏನೂ ಮಾಡಿಲ್ಲ. ಅವರಿಗೆ ಸಂಗೀತದ ಸಾಂಪ್ರದಾಯಿಕ ಒಂದು ಶಾಸ್ತ್ರೀಯ ತರಬೇತಿ ಸಿಕ್ಕಿದ್ದು ತುಂಬ ಕಡಿಮೆ ಅವರಿಗೆ. ಆದರೂ ಕೂಡ ಕೇಳಿಸಿಕೊಳ್ಳುವ ಆ ಅದ್ಭುತ ಶಕ್ತಿಯಿಂದಲೇ ಅವರು 17ಕ್ಕೂ ಹೆಚ್ಚು ಭಾಷೆಯ ಹಾಡುಗಳನ್ನು ಆಯಾ ಭಾಷೆಯ ಸ್ಥಳೀಯರಂತೆಯೇ ಸ್ಪಷ್ಟವಾಗಿ ಉಚ್ಚರಿಸಿ ಹಾಡ್ತಾಯಿದ್ರು. ಅಂದರೆ ಅವರ ವಿದ್ಯಾಭ್ಯಾಸ ಕಮ್ಮಿ ಆದರೂ ಭಾಷಾ ಜ್ಞಾನ ಇದೆ ಅಲ್ವಾ, ಅದು ಬಹಳಷ್ಟು ಅದ್ಭುತವಾಗಿರುವಂಥದ್ದು. ಕನ್ನಡದ ವರನಟ ಡಾಕ್ಟರ್ ರಾಜಕುಮಾರ್ ಅಂದರೆ ಅವರಿಗೆ ಜಾನಕಮ್ಮನವರಿಗೆ ಅಪಾರ ಗೌರವ. ರಾಜಕುಮಾರ್ ಅವರೇ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ರೆಕಾರ್ಡಿಂಗ್ ಸ್ಟುಡಿಯೋಗೆ ಜಾನಕಿ ಅವರು ಬಂದಾಗ ಎದ್ದು ನಿಂತು ಗೌರವಿಸ್ತಾ ಇದ್ದರಂತೆ. ಯಾರು? ವರನಟ ಡಾಕ್ಟರ್ ರಾಜಕುಮಾರ್. ಜಾನಕಿ ಅವರು ಕೂಡ ರಾಜಣ್ಣ ಅವರ ಸರಳತೆ ಗಾಯನ ಶೈಲಿಯನ್ನು ಸದಾ ಕೊಂಡಾಡ್ತಾ ಇದ್ದರಂತೆ. ಇವರಿಬ್ಬರ ಕಾಂಬಿನೇಷನ್ನ ಎಂದೆಂದು ನಿನ್ನನ್ನು ಮರೆಯಲಾರೆ ಆ ಹಾಡು ಯಾವತ್ತಿಗೂ ಕೂಡ ಅದೊಂದು ಪ್ರೇಮಿಗಳ ಫೇವ್ರೇಟ್ ಎಂದು ಕೂಡ ಹೇಳ್ಬೋದು. ಇದೀಗ ಎರಡು ಹಾಡುಗಳನ್ನು ಕೇಳಿದ್ದಾರೆ. ಈ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುಂಸಿರೋ 7.8 FM. ಇದು ಬಣ್ಣ ಬಣ್ಣದ ಬದುಕು. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಸೊ ಹಾಗೆಯೇ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಇವತ್ತು ಎಸ್ ಜಾನಕಿ ಅವರ ಹಾಡುಗಳು ಕೂಡ ಮೂಡಿ ಬರ್ತಾ ಇದೆ. ಹಾಗೆಯೇ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ತುಂಬ ಮಂದಿ ಕೇಳುಗರು ಕೂಡ ಎಸ್ ಜಾನಕಿ ಅವರ ಹಾಡನ್ನೇ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಜಾನಕಮ್ಮ ಅನ್ನೋದು ಕನ್ನಡಿಗರ ಒಂದು ಮುತ್ತು ಇದ್ದಾಗೆ. ಕೇವಲ ಅವರು ಮೈಕ್ ಮುಂದೆ ನಿಂತು ಹಾಡ್ತಾ ಇರಲಿಲ್ಲ, ಆ ಹಾಡಿನ ಪಾತ್ರವಾಗಿ ಬದಲಾಗ್ತಾ ಇದ್ರು. ಸೊ ಅದಕ್ಕೇ ಒಂದಿಷ್ಟು ಹಾಡುಗಳು ಅಂದರೆ ಅವರದ್ದು ತುಂಬಾ ಸೂಪರ್ ಹಿಟ್ ಆಗ್ತಾ ಇತ್ತು. ಸಾಮಾನ್ಯವಾಗಿ ಗಾಯಕರು ನೋಡಿ ಮೈಕ್ ಮುಂದೆ ನಿಂತು ಹಾಡ್ತಾರೆ, ಆದರೆ ಜಾನಕಮ್ಮ ಅವರ ಶರೀರ ಅಂದರೆ ಧ್ವನಿ ಎಷ್ಟು ಶಕ್ತಿಶಾಲಿಯಾಗಿತ್ತಂದರೆ, ಅವರು ಒಮ್ಮೆ ಹೈ ಪಿಚ್ನಲ್ಲಿ ಹಾಡಲಿಕ್ಕೆ ಶುರು ಮಾಡಿದರೆ ರೆಕಾರ್ಡಿಂಗ್ ಮೈಕ್ರೋಫೋನ್ಗಳು ಕೂಡ ಝೇಂಕರಿಸಿಕ್ಲಿಕ್ಕೆ ಅಂದರೆ ಡಿಸ್ಟಾರ್ಟ್ ಆಗಲಿಕ್ಕೆ ಕೂಡ ಶುರು ಮಾಡ್ತಿದ್ವಂತೆ. ಇದಕ್ಕಾಗಿ ಸೌಂಡ್ ಇಂಜಿನಿಯರ್ಗಳು ಜಾನಕಮ್ಮ ಅವರು ಹಾಡುವಾಗ ಮೈಕನ್ನು ಸ್ವಲ್ಪ ಅಡಿಗಳಷ್ಟು ದೂರ ಇಡ್ತಾ ಇದ್ರಂತೆ. ಮತ್ತೊಂದು ಕಡೆ ನಮಗೆ ಜಾನಕಮ್ಮ ಅಂತ ನೆನಪಿಗೆ ಬಂದರೆ ಮೊದಲು ನೆನಪಾಗುವುದೇ ಅವರ ದೊಡ್ಡ ಮೂಗುತಿ, ನತ್ತು ಅಂತ ಹೇಳ್ತೀವಿ. ಸೊ ಇದರ ಹಿಂದೆ ಒಂದು ಸ್ವಾರಸ್ಯಕರ ಕತೆ ಕೂಡ ಇದೆ. ಅವರು ಹಾಡುವಾಗ ಉಸಿರಾಟದ ನಿಯಂತ್ರಣ ಸರಿಯಾಗಿರಲಿಕ್ಕೆ ಮತ್ತು ಧ್ವನಿಯಲ್ಲಿ ಒಂದು ವಿಶಿಷ್ಟ ನಾದ ಬರಲಿಕ್ಕೆ ಈ ಮೂಗುತಿ ಸಹಾಯ ಮಾಡ್ತಾ ಇತ್ತು ಅಂತ ಅವರ ಒಂದು ನಂಬಿಕೆಯಾಗಿತ್ತಂತೆ. ಹಾಗಾಗಿ ಅವರು ತಮ್ಮ ಕೆರಿಯರ್ನ ಉದ್ದಕ್ಕೂ ಕೂಡ ಆ ನತ್ತನ್ನು ಧರಿಸ್ತಾ ಇದ್ದರು. ಅವರ ಹಾಡುಗಳಲ್ಲಿ ನಗು ಇತ್ತು, ತರಲೆ ಇತ್ತು, ರೋಮ್ಯಾನ್ಸ್ ಇತ್ತು, ಎಲ್ಲವೂ ಕೂಡ ತುಂಬಿರ್ತಾ ಇತ್ತು. ಆದರೆ ವೈಯಕ್ತಿಕ ಜೀವನದಲ್ಲಿ ಅವರು ಸಾಕಷ್ಟು ನೋವು ಕೂಡ ಕಂಡಿದ್ದರು. ಅವರ ಪತಿ ವಿ ರಾಮ್ ಪ್ರಸಾದ್ ಅವರು ಕೂಡ 1992ರಲ್ಲಿ ನಿಧನರಾಗಿರ್ತಾರೆ. ಪತಿಯ ಅಗಲಿಕೆಯ ನಂತರ ಜಾನಕಮ್ಮ ತೀವ್ರ ನೊಂದಿದ್ದರು. ಸ್ಟುಡಿಯೋಗೆ ಬಂದಾಗ ತಮ್ಮ ವೈಯಕ್ತಿಕ ದುಃಖವನ್ನು ಮರೆತು ಶ್ರೋತೃಗಳಿಗಾಗಿ ಅತ್ಯಂತ ಸಂತೋಷದ ರೊಮ್ಯಾಂಟಿಕ್ ಹಾಡುಗಳನ್ನು ಹಾಡಿ ಅವರು ಕೊಡ್ತಾ ಇದ್ದರು. ಸೊ ಇದೀಗ ಮುಂದಿನ ಸಂದೇಶವನ್ನು ಯಾರು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಕುರು ಮೇಘ ಸಂದೇಶ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಮಗಾಗಿ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಯಾವ ಶಿಲ್ಪಿ ಕಂಡ ಕನಸು ಈ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದಗಳು, ಹಾಗೆಯೇ ಇದನ್ನು ಅಮೋಘ ಪಾಟೀಲ್ ಅವರಿಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗಿ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಪ್ರಸಾರವಾಗುತ್ತೆ. ಹಾಗೆಯೇ ಮುಂದೆ CT ಚಂದ್ರಶೇಖರ್ ವಸಂತ ಕುಮಾರಿ ಹಾಸನ ಜಿಲ್ಲೆಯಿಂದ ಅತ್ತಿ ಚೌಡೇನಹಳ್ಳಿ ನಮ್ಮ ನಗಲಿದ ಗಾನಕೋಗಿಲೆ ಎಸ್ ಜಾನಕಿ ಅವರ ನೆನಪಿಗಾಗಿ ಒಂದು ವಿಶೇಷ ಹಾಡು ದಯವಿಟ್ಟು ಪ್ರಸಾರ ಮಾಡಿ. ಚಿತ್ರ ಹೇಮಾವತಿ, ಹಾಡು ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಅರಿಯದ ಜೀವನ್ ವಿನ್ಯಾಕೆ. ಇದು ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಸಮಸ್ತ ಕೇಳುಗರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಎಸ್ ಜಾನಕಿ ಅವರ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಸ್ ಜಾನಕಿ ಅವರ ಹಾಡನ್ನೇ ಕೇಳ್ತಾ ಇದ್ದಾರೆ. ಯಾಕಂದರೆ ಭಾರತೀಯ ಚಿತ್ರರಂಗದಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರ ಧ್ವನಿಯಲ್ಲೂ ತಾವೊಬ್ಬರೇ ಹಾಡಿ ರೆಕಾರ್ಡ್ ಮಾಡಿದ ಅಪರೂಪದ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತ ಹೇಳಿದರೆ ಅದು ಜಾನಕಮ್ಮನವರಿಗೆ. ಒಂದು ತಮಿಳ್ ಹಾಡಿನಲ್ಲಿ ಅವರ ಹೆಣ್ಣಿನ ಧ್ವನಿಯನ್ನು ಕೂಡ ಹಾಡಿ ಅದೇ ಹಾಡಿನ ಗಂಡಿನ ಧ್ವನಿಯ ಭಾಗವನ್ನು ಕೂಡ ತಾವೇ ಗಂಭೀರ ಧ್ವನಿಯಲ್ಲಿ ಹಾಡಿ ಎಲ್ಲರನ್ನೂ ಕೂಡ ಚಕಿತಗೊಳಿಸಿದರು. ಅದೂ ಅಲ್ಲದೆ ಹಾಡುಗಳ ಮಧ್ಯೆ ಬರ್ತಾ ಇದ್ದ ಕೋಗಿಲೆಯ ಧ್ವನಿ, ಗಿಳಿಯ ಧ್ವನಿ ಅಥವಾ ನಾಯಿ ಮರಿಯ ಧ್ವನಿಯನ್ನು ಕೂಡ ಜಾನಕಮ್ಮ ತಾವೇ ಸ್ವತಃ ಮೈಕ್ ಮುಂದೆ ನೈಜವಾಗಿ ಹೊರಡಿಸ್ತಾ ಇದ್ದರು. ಅದಕ್ಕೆ ಯಾವುದೇ ಎಫೆಕ್ಟ್ ಬಳಸ್ತಾ ಇರಲಿಲ್ಲ. ಕನ್ನಡಿಗರ ನೆಚ್ಚಿನ ಬರೆಯದ ಕಾದಂಬರಿಯ ಮುನ್ನುಡಿ ಹಾಡಿನ ಆರಂಭದಲ್ಲಿ ಬರುವ ಹಕ್ಕಿಯ ಧ್ವನಿ ನೀವು ಕೇಳಿಸಿರಬಹುದು. ಆ ಹಕ್ಕಿಯ ಧ್ವನಿಯು ಕೂಡ ಅದು ಅವರದ್ದೇ, ಅವರೇ, ಅದರಲ್ಲಿ ಯಾವುದೇ ರೀತಿಯ ಎಫೆಕ್ಟು ಕೂಡ ಇರಲಿಲ್ಲ. ನೆನಪಿಸ್ಕೊಳ್ಳಿ ಹಾಗಾದರೆ ಅವರು ಯಾವ ರೀತಿಯ ಒಂದು ಸಾಧನೆಯಾಗಿತ್ತು ಮತ್ತು ಅವರ ಹಾಡಿನ ಶೈಲಿ ಯಾವ ರೀತಿಯಲ್ಲಿತ್ತು ಅಂತ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುಣ 07.8 FM. ಇದು ಬಣ್ಣ ಬಣ್ಣದ ಬದುಕು. SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಎಸ್ ಜಾನಕಿ ಅವರ ಹಾಡುಗಳು ತುಂಬ ಮಂದಿ ಕೇಳ್ತಾ ಇದ್ದಾರೆ. ಸೊ ಅವರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಕೂಡ ನೋಡಿ, ಗಾಯಕರು ಒಂದು ಹಾಡನ್ನು ರೆಕಾರ್ಡ್ ಮಾಡಲಿಕ್ಕೆ ದಿನಗಟ್ಟಲೆ ಸಮಯ ಕೂಡ ತೆಗೆದುಕೊಳ್ತಾರೆ. ಆದರೆ ಜಾನಕಮ್ಮನವರ ಕಾರ್ಯಕ್ಷಮತೆ ಪ್ರತಿಭೆ ಎಷ್ಟಿತ್ತಂದರೆ, ಒಂದೇ ದಿನದಲ್ಲಿ ಬರೋಬ್ಬರಿ 14 ಹಾಡನ್ನು ರೆಕಾರ್ಡ್ ಮಾಡಿದ ದಾಖಲೆ ಕೂಡ ಹೊಂದಿದ್ದಾರೆ. ಅದು ಕೂಡ ಬೇರೆ ಬೇರೆ ಭಾಷೆಯ ಹಾಡುಗಳನ್ನು. ಅವರ ಶ್ರದ್ಧೆ ಮತ್ತು ವೇಗಕ್ಕೆ ಇಡೀ ಚಿತ್ರರಂಗವೂ ಕೂಡ ಬೆರಗಾಗಿತ್ತಂತೆ. ಸೊ ಆದರೆ ಈ ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆ ಕನ್ನಡದ ಸಾರ್ವಕಾಲಿಕ ಒಂದು ಶ್ರೇಷ್ಠ ಭಕ್ತಿಗೀತೆ ಕೂಡ ಹೌದು. GS ಶಿವರುದ್ರಪ್ಪನವರ ಕವನ. ಆ ಹಾಡನ್ನು ಜಾನಕಮ್ಮ ಯಾವಾಗ ಹಾಡಿ ಮುಗಿಸ್ತಾರೋ, ಸೊ ಅಲ್ಲಿದ್ದ ಇಡೀ ರೆಕಾರ್ಡಿಂಗ್ ಸ್ಟುಡಿಯೋ ಆ ಕ್ಷಣದಲ್ಲಿ ಸ್ತಬ್ಧವಾಗಿತ್ತಂತೆ. ಯಾಕಂದರೆ ಯಾವಾಗಲೂ ಕೂಡ ಜಾನಕಿ ಅವರು ಹಾಡುವಾಗ ಅವರು ಆ ಪಾತ್ರದಲ್ಲಿ ಮುಳುಗಿ ಹೋಗ್ತಾರೆ. ಆ ಹಾಡಿನಲ್ಲಿದ್ದ ಭಾವನೆಗೆ ಕರಗಿದ ಸಂಗೀತ ನಿರ್ದೇಶಕರು, ಅಲ್ಲಿನ ತಂತ್ರಜ್ಞರು, ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಜಾನಕಮ್ಮ ಹಾಡಿಗೆ ಕೇವಲ ಧ್ವನಿಯನ್ನಷ್ಟೇ ಅಲ್ಲ, ತಮ್ಮ ಆತ್ಮವನ್ನೇ ಅವರು ತುಂಬುತ್ತಾ ಇದ್ದರು ಅನ್ನೋದಕ್ಕೆ ಈ ಒಂದು ಹಾಡು ಕೂಡ ಸಾಕ್ಷಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆ ಒಂದು ಹಾಡು. ಅದೂ ಅಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದಂತಕತೆ MS ಸುಬ್ಬುಲಕ್ಷ್ಮಿ ಅವರು ಸಾಮಾನ್ಯವಾಗಿ ಸಿನಿಮಾ ಹಾಡನ್ನು ಅಷ್ಟಾಗಿ ಕೇಳಲ್ಲ. ಆದರೆ ಒಮ್ಮೆ ಜಾನಕಮ್ಮನವರು ಹಾಡಿದ ಅತ್ಯಂತ ಕಷ್ಟಕರವಾದ ಶಾಸ್ತ್ರೀಯ ಶೈಲಿಯ ಹಾಡನ್ನು ಕೇಳಿ ತಾವೇ ಖುದ್ದಾಗಿ ಜಾನಕಮ್ಮನವರನ್ನು ಕರೆದು, ನಿಮ್ಮ ಧ್ವನಿಯಲ್ಲಿ ಸಾಕ್ಷಾತ್ ಸರಸ್ವತಿ ಇದ್ದಾಳೆ ಅಂತ ಬೆನ್ನು ತರ್ತಾರಂತೆ. ಒಬ್ಬ ಸಿನಿಮಾ ಗಾಯಕಿಗೆ ಸಿಗಬಹುದಾದ ಅತ್ಯುನ್ನತ ಗೌರವ ಇದೇ ಆಗಿತ್ತು ಅನ್ನೋದು ಕೂಡ ಹೇಳಬಹುದೇನು. ಸೊ ಅದೂ ಅಲ್ಲದೆ ಜಾನಕಮ್ಮ ಯಾವಾಗ ಸ್ಟುಡಿಯೋಗೆ ಬರ್ತಾರೋ ಆವಾಗ ಒಂದು ಶಿಸ್ತಿರುತ್ತಂತೆ. ಹಾಡಿನ ರೆಕಾರ್ಡಿಂಗ್ ನಡೆಯುವಾಗ ಸ್ಟುಡಿಯೋ ರೂಮ್ ಒಳಗಡೆ ಯಾರೂ ಕೂಡ ಜೋರಾಗಿ ಮಾತನಾಡುವಂತಿರಲಿಲ್ಲ, ಅನಗತ್ಯವಾಗಿ ಆ ಕಡೆ ಈ ಕಡೆ ಓಡಾಡುವಂತಿರಲಿಲ್ಲ, ಹಾಡಿನ ಮೂಡ್ ಹಾಳಾಗಬಾರ್ದು ಅಂತ ಹೇಳಿ ಅವರು ಕಟ್ಟುನಿಟ್ಟಿನ ನಿಯಮ ಕೂಡ ಆಗಿತ್ತಂತೆ. ಆದರೆ ರೆಕಾರ್ಡಿಂಗ್ ಮುಗಿದ ತಕ್ಷಣ ಎಲ್ಲರೊಂದಿಗೆ ಕೂಡ ಅತ್ಯಂತ ಸರಳವಾಗಿ ಹಸನ್ಮುಖಿಯಾಗಿ ಅವರು ಬೆರೀತಾ ಇದ್ದಿರಂತೆ. ಸೊ ಇದು ಅವರ ಒಂದು ರೀತಿಯ ವ್ಯಕ್ತಿತ್ವ. ಎನಿವೆ, ಇದೀಗ ಮುಂದಿನ ಹಾಡು ಯಾರು ಸಂದೇಶವನ್ನು ಮಾಡಿದ್ದಾರೆ ಅಂತ ನೋಡುವಾಗ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಪೆದ್ದ ಗೆದ್ದ ಚಿತ್ರದಿಂದ ಗೀತೆ ಬಬ್ಬಬ್ಬ ಹುಟ್ಟಿದ ಹಬ್ಬ, ಈ ಗೀತೆ ದಯವಿಟ್ಟು ಪ್ರಸಾರ ಮಾಡಿ, ಇವತ್ತು ನನ್ನದೇ ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅಂತ ಹೇಳಿದರು. ಮಹೇಶ್ ಹೊಸೂರು ಅವರಿಗೆ ಜನ್ಮದಿನದ ಶುಭಾಶಯಗಳು. ಆಗ ತಾನೇ ಕೂಡ ನಾವು ವಿಶ್ ಮಾಡಿದ್ದೆವು, ನಿಮ್ಮ ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ನಮಸ್ತೆ ಸರ್, ಇವತ್ತು FM ಸಾರಂಗದಲ್ಲಿ ದಿವಂಗತ ಡಾಕ್ಟರ್ ಎಸ್ ಜಾನಕಮ್ಮ ಅವರ ಕುರಿತ ವಿಶೇಷ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳು. ದಿವಂಗತ ಡಾಕ್ಟರ್ ಎಸ್ ಜಾನಕಮ್ಮ ಅವರು ನಮ್ಮನ್ನೆಲ್ಲ ಅಗಲಿದ್ರು, ತಮ್ಮ ಅಮರ ಮಧುರ ಕಂಠದ ಗಾಯನದ ಮೂಲಕ ಕೋಟ್ಯಾಂತರ ಸಂಗೀತ ಪ್ರಿಯರ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿರ್ತಾರೆ. ಅವರು ಬಿಟ್ಟು ಹೋದ ಸುಮಧುರ ಗೀತೆಗಳು, ಸಿಹಿ ನೆನಪುಗಳು ಅಜರಾಮರವಾಗಿ ಉಳಿಯಲಿದೆ. ಇಂತಹ ಮಹಾನ್ ಗಾಯಕಿಯ ಜೀವನ ಸಾಧನೆ ಗಾಯನವನ್ನು ನೆನಪಿಸಿದ FM ಸಾರಂಗದ ನಿರೂಪಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಅವರು ಹಾಡಿರುವ ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ಈ ಭಕ್ತಿಗೀತೆ ನನಗೆ ಅತ್ಯಂತ ಪ್ರಿಯವಾದ ಹಾಡು. ಆ ಹಾಡನ್ನು ಕೇಳಿದಾಗ ಮನಸ್ಸಿಗೆ ಭಕ್ತಿ, ನೆಮ್ಮದಿ, ಹೊಸ ಉತ್ಸಾಹ ತುಂಬುತ್ತೆ. ದಯವಿಟ್ಟು ಈ ಸುಮಧುರ ಗೀತೆಯನ್ನು ಪ್ರಸಾರ ಮಾಡುವಂತೆ ವಿನಮ್ರವಾಗಿ ಕೋರ್ತೀನಿ ಅಂತ ಧನ್ಯವಾದಗಳು ಅಂತ ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಇವರು ಸಂದೇಶವನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ನಿಮ್ಮ ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಜಾನಕಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೂಡ ತಿಳಿಸ್ತಾ ಇದ್ದೀವಿ. ಸೊ ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ.
1: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ನೋಡಿ, ನಾವು ನೀವು ಎಲ್ಲರೂ ಒಂದಲ್ಲ ಒಂದು ದಿವಸ ಬಸ್ಸಲ್ಲಿ ನಾವು ಪ್ರಯಾಣ ಮಾಡಿದವರೆ ಅಲ್ವಾ? ಬಸ್ಸು ಪ್ರಯಾಣ ಅದೊಂಥರ ವಿಶಿಷ್ಟ ಅನುಭವ. ಇವತ್ತು ನಾವು ಬಸ್ ಪ್ರಯಾಣದ ಬಗ್ಗೆನೇ ಮಾತಾಡೋಣ. ಬಸ್ ಪ್ರಯಾಣವು ಹಳ್ಳಿಯ ಸೊಗಡಿನಿಂದ ಹಿಡಿದು ಮಹಾನಗರದ ಜಂಜಾಟದವರೆಗೆ ವೈವಿಧ್ಯಮಯ ಅನುಭವಗಳು, ಆಮೇಲೆ ಸ್ನೇಹ ಮತ್ತು ಕೆಲವು ಅನಿರೀಕ್ಷಿತ ತಿರುವುಗಳ ಒಂದು ಸುಂದರ ಕಥಾಹಂದರ ಅಂತ ಹೇಳ್ಬೋದು. ಆಮೇಲೆ ಕಿಟಕಿ ಪಕ್ಕದ ಸೀಟು, ಕಂಡಕ್ಟರ್ ಜೊತೆಗಿನ ಸಂಭಾಷಣೆ, ತಡರಾತ್ರಿಯಲ್ಲಿ ಕೆಲವೊಮ್ಮೆ ನಾವು ರಾತ್ರಿ ಬ್ಯಾಂಗ್ಳೂರು ಮೈಸೂರು ಅಂತ ಎಲ್ಲ ಹೋಗ್ತಾ ಇರ್ತೇವೆ, ಅಲ್ಲಿದೊಂದು ಸೈಲೆನ್ಸ್ ಆ ಬಸ್ಸಿನಲ್ಲಿ ಇರುವಂಥದ್ದು. ಅಥವಾ ನಮ್ಮ ಮಂಗಳೂರಿನ ಬಸ್ಸುಗಳು ನಿಮ್ಗೆ ಗೊತ್ತಿರಬೇಕು ಹೇಗೆ ರಶ್ ಇರ್ತದೆ ಅಂತ ಹೇಳಿ. ಆ ಬಸ್ಸಿನಲ್ಲಿ ಸಿಗುವ ಸಣ್ಣ ಒಂದು ಜಾಗ ಎಲ್ಲವೂ ಒಂದು ಮರೆಯಲಾಗದ ನೆನಪನ್ನು ನಮಗೆ ನೀಡ್ತದೆ. ಇವು ಜೀವನದ ಸಣ್ಣ ಪುಟ್ಟ ಸುಖ ದುಃಖಗಳ ಸಂಕೇತವಾಗಿದೆ. ಬಸ್ ಪ್ರಯಾಣವು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಮಾರ್ಗವಲ್ಲ, ಅದು ಅನೇಕ ಅನುಭವಗಳ, ಸಂಭಾಷಣೆಗಳ ಮತ್ತು ತಮಾಷೆಯ ಘಟನೆಗಳ ಒಂದು ಸಂಗಮ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಸ್ ಪ್ರಯಾಣದ ಕುರಿತಾದ ಕೆಲವು ಆಸಕ್ತಿದಾಯಕದ ವಿಷಯಗಳನ್ನು ಇವತ್ತು ನಾವು ಮಾತಾಡಿಕೊಳ್ಳೋಣ. ಈಗ ಬಸ್ನಲ್ಲಿ ನಾವು ತುಂಬ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇರ್ತೇವೆ, ಪಕ್ಕದ ಸೀಟಲ್ಲಿ ಒಬ್ಬ ಕುಳಿತಿರ್ತಾನೆ. ಸಡನ್ ಆಗಿ ಅವಾಗ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಹೇಳ್ತೀವಿ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ಈ ಥರ ನಮ್ಮ ಮಾತುಕತೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಎಲ್ಲರಿಗೂ ನಮ್ಮ ಮಾತುಕತೆ ಹೋಗಿಬಿಡ್ತದೆ. ಆಮೇಲೆ ಅವರ ಊರು, ಕೆಲಸ, ಅವರ ಕಷ್ಟ ಸುಖಗಳನ್ನು ಕೇಳೋದು ಒಂದು ವಿಶಿಷ್ಟ ಅನುಭವ. ಕೆಲವೊಮ್ಮೆ ಈ ಸ್ನೇಹ ಪ್ರಯಾಣ ಮುಗಿದರೂ ಕೂಡ ಉಳಿತದೆ. ಆಮೇಲೆ ಬಸ್ಸಿನಲ್ಲಿ ಪ್ರಯಾಣಿಕರು ರಾಜಕೀಯದಿಂದ ಹಿಡಿದು ಪಕ್ಕದ ಮನೆಯ ಜಗಳದವರೆಗೂ ಎಲ್ಲದಕ್ಕೂ ಮಸಾಲೆ ಹಾಕಿ ಚರ್ಚಿಸುವುದನ್ನು ಕೇಳುವುದೇ ಒಂಥರ ಮಜಾ. ಇನ್ನು ಬಸ್ ಪ್ರಯಾಣದಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಅವರ ಜವಾಬ್ದಾರಿ, ಪ್ರಯಾಣಿಕರೊಂದಿಗೆ ಅವರ ವರ್ತನೆ, ಕೆಲವೊಮ್ಮೆ ಅವರು ತೋರಿಸುವಂಥ ಒಂದು ಹಾಸ್ಯ ಪ್ರಜ್ಞೆ ಈ ಪ್ರಯಾಣವನ್ನು ಸ್ಮರಣೀಯವನ್ನಾಗಿಸುತ್ತದೆ. ಇನ್ನು ನಮ್ಮದು ಬಸ್ಸಲ್ಲಿ ಗೊತ್ತುಂಡು, ಬಸ್ ಬಂದ ಕೂಡಲೇ ಟಿಕೆಟ್ ಪಡೆಯೋದಕ್ಕೆ ಒಂಥರ ಆತುರ, ಆಮೇಲೆ ಬಸ್ ಹೊರಡಲು ಸಿದ್ಧವಾದಾಗ ಗಡಿಬಿಡಿ, ಸೀಟ್ ಸಿಗ್ತದಾ ಇಲ್ವ ಅಂತ ಒಂದು ಟೆನ್ಷನ್, ಇನ್ನು ಬಸ್ ತಪ್ಪಿ ಹೋಗ್ತದ ಅನ್ನುವ ಭಯ, ಇದೆಲ್ಲ ಒಂಥರ ದಿನನಿತ್ಯ ನಡೆಯುವಂಥ ವಿಷಯಗಳು. ಇನ್ನು ಈಗಂತೂ ಕೆಲವು ಕಡೆಗೆ ಉಚಿತ ಪ್ರಯಾಣದ ಒಂದು ಫೆಸಿಲಿಟಿ ಅಂತೂ ಇದೆ KSRTC ಬಸ್ಗಳಲ್ಲಿ. ಇನ್ನು ಎಲ್ಲರೂ ಬಸ್ ಹತ್ತುವ ತನಕ ಇರೋದು ಒಂದು ಸೀಟ್ ಸಿಗಬೇಕು ಅಂತ. ಆದರೆ ಮನಸ್ಸಲ್ಲಿರೋದು ಸೀಟ್ ಸಿಕ್ಕಿದ್ರೂ ಸಿಗಬೇಕು ಯಾವುದು ಹೇಳಿದರೆ ಕಿಟಕಿ ಬದಿಯ ಒಂದು ಸೀಟ್ ಅಲ್ವಾ ಇದರ ಸುಖ. ಕಿಟಕಿ ಬದಿಯಲ್ಲಿ ಕುಳಿತು ಹೊರಗಿನ ದೃಶ್ಯಗಳನ್ನು, ಹಳ್ಳಿಗಳನ್ನು, ಗದ್ದೆಗಳನ್ನು ನೋಡುತ್ತಾ ಪ್ರಯಾಣಿಸುವುದು ಮನಸ್ಸಿಗೆ ಮುದ ನೀಡ್ತದೆ. ಬಸ್ ಪ್ರಯಾಣದ ಕೆಲವು ಸಾಮಾನ್ಯ ಅನುಭವಗಳು ಎಂತೇಳಿದರೆ, ಬಸ್ ಬರೆಯೋರಿಗೆ ಕಾಯುವುದು, ಸೀಟಿಗಾಗಿ ಓಡುವುದು, ಕಂಡಕ್ಟರ್ ಟಿಕೆಟ್ ಕೊಡುವಾಗ ಅವನು ಚಿಲ್ಲರೆ ಕೊಡದಿದ್ದರೆ ಅದಕ್ಕೆ ಜಗಳ ಮಾಡೋದು, ಬಸ್ಸಿನಲ್ಲಿ ಮಗು ಅಳೋದು, ಜನ ತಮಾಷೆ ಮಾಡೋದು, ದೀರ್ಘ ಪ್ರಯಾಣದಲ್ಲಿ ಊಟದ ವಿರಾಮದ ಸಮಯದಲ್ಲಿ ಬಸ್ಸಿನಿಂದ ಇಳಿದು ಊಟ ಮಾಡೋದು ಅಥವಾ ಚಾ ಕುಡಿಯೋದು. ಬಸ್ ಪ್ರಯಾಣವು ನಮಗೆ ಜೀವನದ ವಿವಿಧ ಆಯಾಮಗಳನ್ನು ನಮಗೆ ಪರಿಚಯಿಸ್ತದೆ. ಬಸ್ ಪ್ರಯಾಣ ಅಂದಾಗ ನನಗೆ ನೆನಪಾಗುವಂಥ ಹಾಡು ಬೆಂಕಿಯಲ್ಲಿ ಅರಳಿದ ಹೂವು, ಈ ಚಿತ್ರದ ಒಂದು ಸೂಪರ್ ಆಗಿರೋ ಹಾಡು. ಇದರಲ್ಲಿ ಕಮಲ್ ಹಾಸನ್ರವರು ಬಸ್ ಕಂಡಕ್ಟರ್ ಆಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಇದರಲ್ಲಿ ಆ್ಯಕ್ಟ್ ಮಾಡಿದರು. ಮುಂದೆ ಬನ್ನಿ, ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಬದುಕು ಒಂದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ, ವಿಧಿಯೇ ಅದರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ. ಟಿಕೆಟ್ ಟಿಕೆಟ್ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಈಗ ಈ ಸುಂದರವಾದ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಯಾಕೆ ನಿಲ್ಸ್ಬಿಟ್ಟೆ?
1: ಮೊದಲು ನಿನ್ ಡ್ಯೂಟಿ ಸರಿಯಾಗಿ ಮಾಡು, ಆಗ ನೀನ್ ಮುಂದೆ ಬರ್ತೀಯ.
2: ಟಿಕೆಟ್
3: ರಾಜ್ ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೊಡೋದು. ಚಿಲ್ರೆ ಕೊಡಿ, ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ ಎಲ್ಲೋ.

0: ಇವತ್ತು ನಾವು ಸ್ಪೆಷಲ್ ಆಗಿ ಬಸ್ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ದೇವು ಅಲ್ವಾ. ಇನ್ನೊಂದು ವಿಷಯ ಗೊತ್ತಾ, ಬಸ್ ಯಾರ್ದು ಅದರ ಓನರ್ ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೂ ನಾವು ಹೇಳುದು, ಏ ನನ್ ಬಸ್ ಬರ್ಲಿಲ್ಲ ಮಾರಾಯ, ಓ ನನ್ ಬಸ್ ಬಂತು. ನಾವು ಹತ್ತಿ ಇಳಿಯುವ ತನಕ ಅದು ನಮ್ಮದೇ ಬಸ್ ಆಗಿರ್ತದೆ. ಇದು ಬಸ್ಸಿನ ಮೇಲೆ ನಮಗಿರುವಂತ ಅಭಿಮಾನ. ಮತ್ತೆ ದಿನ ನಮ್ಮನ್ನ ಬಸ್ಸಲ್ಲಿ ನೋಡ್ತಾ ನೋಡ್ತಾ ಕಂಡಕ್ಟರ್ ಡ್ರೈವರ್ಗಳು ನಮ್ಗೆ ಬಹಳ ಆಪ್ತರಾಗಿ ಬಿಡ್ತಾರೆ. ಒಂದು ದಿನ ಬಸ್ಸಲ್ಲಿ ಬರ್ದಿದ್ರು ಮರುದಿನ ಕೇಳಿಯೇ ಕೇಳ್ತಾರೆ, ದಾನೇಕ ಕೊಡಿದಾನೆ ಬೈಜರು, ನಿನ್ನೆ ಯಾಕೆ ಬರಲಿಲ್ಲ, ಆಫೀಸ್ಗೆ ರಜೆನಾ. ನಮ್ಮ ಕಷ್ಟ ಸುಖಗಳಲ್ಲಿ ಅವರು ಪಾಲುದಾರರಾಗಿರ್ತಾರೆ. ಈಗ ಬಸ್ ಪ್ರಯಾಣದ ಅನುಭವವನ್ನು ನಮ್ಮ ಜೊತೆ ಹೇಳೋದಕ್ಕೆ ಇರುವವರು ಅಮ್ಮ ಕಲಾವಿದರು ತಂಡದ ರಂಜನ್ ಪೋಳೂರು. ಇವರೊಬ್ಬರು ಹಾಸ್ಯ ಕಲಾವಿದರು. ಇವರನ್ನು ನೀವು ಟಿವಿಗಳಲ್ಲೆಲ್ಲ ಇವರನ್ನು ನೀವು ನೋಡಿರ್ಬೋದು. ಜೊತೆಗೊಂದು ವಿಭಿನ್ನವಾದ ಮ್ಯಾನರಿಸಮ್ ಇರುವಂತಹ ಓರ್ವ ಕಲಾವಿದ. ಅವರು ನಮ್ಮ ಹತ್ರ ಹೀಗೆ ಮಾತಾಡುವಾಗ ಬಹಳ ಲೋ ಪಿಚ್ಚಲ್ಲಿ ಮಾತಾಡ್ತಾರೆ, ಆದರೆ ರಂಗದ ಮೇಲೆ ಅವರ ಧ್ವನಿಯೇ ಒಂಥರ ವಿಶಿಷ್ಟವಾಗಿರ್ತದೆ. ಅದೇ ಅವರ ಕ್ಯಾರೆಕ್ಟರ್ಗೆ ಇರುವಂಥ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ನೋಡುವ ಬಸ್ ಪ್ರಯಾಣದ ಬಗ್ಗೆ ಅವರ ಅನುಭವಗಳೇನು ಅಂತ ಹೇಳಿ ನಾವೀಗ ಕೇಳೋಣ. ನಮಸ್ತೆ ರಂಜನ್ ಅವರೇ.
1: ನಮಸ್ಕಾರ ಮಂಜುಳಾ ಮೇಡಮ್.
0: ನಿಮ್ಮನ್ನ ರಂಗದಲ್ಲಿ ಬಹಳ ನಾನು ಮೆಚ್ಚಿರುವವಳು, ಅತ್ಯುತ್ತಮ ಕಲಾವಿದ. ಅದರ ಜೊತೆಗೆ ಒಂದು ಏನ್ ಹೇಳ್ತಾರೆ, ಹ್ಯುಮ್ಯಾನಿಟಿ, ಎಲ್ಲರ ಮೇಲೆ ಪ್ರೀತಿ ಇರುವಂತ ಓರ್ವ ಅತ್ಯುತ್ತಮ ಕಲಾವಿದ, ಸಂದೇಹವೇ ಇಲ್ಲ ಅದರ ಜೊತೆಗೆ. ಯಾಕಂದ್ರೆ ನಾನು ನಿಮ್ಮೊಂದಿಗೆ ವರ್ಕ್ ಮಾಡಿದ್ದೇನೆ. ಈಗ ನೀವು ನನಗೆ ಹೇಳಬೇಕು, ಹೇಳಿ ಹೇಳಿ.
1: ನಾನು ಕೂಡ ಮೇಡಮ್ ನಿಮ್ಮನ್ನು, ನಾವು ರಂಗಭೂಮಿಗೆ ಬರುವ ಮುಂಚೆ ನೋಡಿ ನೋಡಿ ಎಲ್ಲ ನಾವೆಲ್ಲ ಕಲ್ತವರು. ನಿಮ್ಮೊಟ್ಟಿಗೆ ನಾವು ತುಂಬಾ ವರ್ಷದಿಂದ ಒಡನಾಟಿಟ್ಟು ನಾಟಕದಲ್ಲಿ ಒಟ್ಟಿಗೆ ಮಾಡಿದ್ದೇವೆ.
0: ಖಂಡಿತ,
1: ತುಂಬಾ ಖುಷಿ ಉಂಟು.
0: ಸರಿ, ಈಗ ಇವತ್ತಿನ ನಮ್ಮ ವಿಷಯ ಬಸ್ಸು ಪ್ರಯಾಣದ ಅನುಭವಗಳು. ಬಸ್ಸಲ್ಲಿ ನಾವೆಲ್ಲರೂ ಒಂದಲ್ಲ ಒಂದಿನ ಪ್ರಯಾಣಿಸೇ ಇರ್ತೇವೆ. ಸೊ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ತದೆ, ನಾವು ನಗಾಡಿರ್ತೇವೆ, ಏನೋ ಒಂದು ಇನ್ಸಿಡೆಂಟ್ಗೆ ನಾವು ಹತ್ತಿರ್ತೇವೆ, ಬೇಸರ ಮಾಡಿರ್ತೇವೆ. ಇಂಥದ್ದು ಯಾವ್ದಾದ್ರು ಒಂದು ವಿಷಯ ಇದ್ರೆ ನಮ್ಮ ಶ್ರೋತೃಗಳ ಜೊತೆ ನೀವು ಹಂಚಿಕೊಳ್ಬಹುದಾ?
1: ಒಂದು ಸ್ಕಿಪ್ ಮಾಡಿದ್ವಿ ನಾವು ಒಂದು ಚಾನಲ್ಗೆ, ಅದು ಮಾಡಿದ್ದು ಸ್ಟಾರ್ಟಿಂಗ್ ಸ್ಕಿಪ್ ಮಾಡಿದ ಅದೇ ಬಸ್ ಕಂಡಕ್ಟರ್ ಡ್ರೈವರ್ ಅದು. ಅದರಲ್ಲಿ ನಂದು ಅಷ್ಟ ಸ್ಪಷ್ಟ ಮಾತಾಡ್ಲಿಲ್ಲ, ಸ್ವಲ್ಪ ಏನೇನು ಗೊತ್ತೇ ಮಾತಾಡ್ತೀನಿ. ಅಲ್ಲಿಂದ ನಮ್ದು ಒಂದು ಆ ಬಸ್ ಕಂಡಕ್ಟರ್ ಒಂದು ಶುರು ಆಯ್ತು ಜರ್ನಿ. ಆಮೇಲೆ ನಾವು ಈಗ ಬಸ್ ಅಲ್ಲಿ ಹೋಗುವಾಗ ಕೂಡ, ಒಂದು ದೂರ ಟೂರ್ ಹೋಗುವಾಗ ಕೂಡ ನಮ್ಮನ್ನು ಆ ಬಸ್ ಕಂಡಕ್ಟರ್ ಅವರು ಬಂದು ಮಾತಾಡಿಸಿ, ನೀವು ಅದರಲ್ಲಿ ಇದ್ದೀರಲ್ಲ, ನಾವು ನಿಮ್ಮ ಕಾರ್ಯಕ್ರಮ ನೋಡ್ತಿದ್ವಿ. ಹಾಗೆ ಒಂದು ದಿವಸ ಹೀಗೆ ಪ್ರಯಾಣ ಮಾಡುವಾಗ ಅವರಿಗೆ ಮೊದಲು ಗೊತ್ತಾಗ್ಲಿಲ್ಲ, ಎಲ್ಲ ಟಿಕೆಟ್ ಎಲ್ಲ ತೆಗ್ದಾದ್ರು. ಆಮೇಲೆ ಗೊತ್ತಾಯ್ತು, ನಿಮ್ಮ ನೋಡಿದ್ದೇನೆ ನಾನು ಇಲ್ಲಿ, ನಾವು ಇದು ಟಿವಿಯಲ್ಲೆಲ್ಲ. ಹೌದು ಚಾ, ನಾನು ನಿಮ್ಮ ಹಣಕ್ಕೂ ಕೂಡ ಆಯ್ತು ಮಾರೆ, ಬೇಜಾರು ಮಾಡುವಲ್ಲಿ, ಇನ್ನೊಮ್ಮೆ ಬರುವಾಗ ಸಿಕ್ಕುವ, ಬರುವಾಗ ನಾವು ಫ್ರೀ ಪ್ರಯಾಣ ಮಾಡುವ, ಅದೊಂದೆಲ್ಲ ಸಂತೋಷ ಒಂದು ಸಿಗುವಾಗ ಕಲಾವಿದರಿಗೆ.
0: ಖಂಡಿತ.
1: ಹಾಗೆ ಮತ್ತೊಂದು ವಿಷಯ ಏನಂದ್ರೆ, ಒಂದ್ ದಿವಸ ನಾವು ಒಂದು ಉಮ್ಮಿಲ್ ಅಂತ ಶೂಟಿಂಗ್
0: ಆಗ್ತೀವಿ,
1: ಅದರಲ್ಲಿ ತುಳು ಮೂವಿಯಲ್ಲಿ ಅದರಲ್ಲಿ ಸೀನ್ ಏನಂದ್ರೆ, ನಾವು ಬಸ್ ಕಂಡಕ್ಟರ್ ನಾನು ಮತ್ತು ಪ್ರವೀಣ, ಸೇಮ್ ನಮ್ಗೆ ಕ್ಯಾರೆಕ್ಟರ್. ಅದರಲ್ಲಿ ಆದ್ರೆ ಆ ಒಂದು ಟೈಮಿಂಗ್ ವಿಷಯದಲ್ಲಿ ನಮ್ಗೆ ಗಲಾಟೆ, ಎದುರು ಬಸ್ ಅವರು ಹೋಗುವ ವಿಷಯದಲ್ಲಿ ಗಲಾಟೆ. ಗಲಾಟೆ ಆಗುವಂದ್ರೆ ಅಲ್ಲಿ ನೋಡುವವರಿಗೆ ಯಾರಿಗೂ ಗೊತ್ತಿಲ್ಲ ಅದು ಶೂಟಿಂಗ್ ಆಗ್ತಿರ್ಲಿಲ್ಲ, ಒರಿಜಿನಾಲಿಟಿ ಗಲಾಟೆ ಏನಾಗ್ತಿದೆ. ಅವರು ನಮ್ಮನ್ನು ಪಿಡಿಸ್ಲಿಕ್ಕೆ ಬಂದದ್ದು
0: ಯಾರು,
1: ಆಡಿಯನ್ಸ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಶೂಟಿಂಗ್ ಆಗ್ತುಂಟಲ್ಲ, ಅವರೇನು ಇದು ಗಲಾಟೆ ಆಗ್ತುಂಟ ಅಂತ. ಒಬ್ಬರು ನಡುವಲ್ಲಿ ಬಂದ್ರು ನಮ್ಮನ್ನು ಬಿಡಿಸ್ಲಿಕ್ಕೆ, ನಾನು ಅವರನ್ನು ಒತ್ತು ಬಿಸಾಡ್ದೆ, ಟೈರ್ ಅಡಿಗೆ ಬೀಳಿಗೆ ಬಾಕಿದ್ದು ಅತ್ತದೆಲ್ಲ ಗಲಾಟೆ. ಅದು ಘಟನೆ ಒಂದು ಒಂದು ಹೇಳಲಿಕ್ಕೆ. ಮತ್ತೆ ಒಂದು ನಮ್ಗೆ ಖುಷಿ ವಿಷಯ ಅಂದ್ರೆ, ನಾವತ್ತು ನಾಟಕಕ್ಕೆ ಹೋಗುವಾಗ ಬಿದ್ದಿದ್ವಿ, ಬಿದ್ದು ಗಾಡಿ ಬಿಡ್ಲಿಕ್ಕೆ ಆಗ್ಲಿಲ್ಲ. ಅವಾಗ ನಮ್ಗೆ ಒಂದು ನಮ್ಮ ಊರಿನ ಕಂಡಕ್ಟರ್ ಇದ್ರೆ ಅವ್ರಿಗೆ ನೋಡಿ ಪಾಪ ತುಂಬಾ ಬೇಜಾರಾಯ್ತು, ನಾವು ಡೈಲಿ ಬಸ್ ಅಲ್ಲಿ ಬರುವುದು. ನಂಗೆ ನಾನು ಎಷ್ಟು ಸಮಯ ಬಂದಿದ್ದೇನೆ ಅಷ್ಟು ಸಮಯ ನಾವು ಟಿಕೆಟ್ ತಗೊಳ್ಲಿಲ್ಲ ನಂಗೆ. ಹೌದು ಪಾಪ, ಅವ್ರು ಹೇಳ್ತಾರೆ ಬೇಡ ಬೇಡ ನಿಮ್ಗೆ ನೋಡುವಾಗ ನೀವು ಹೀಗೆ ಆಯ್ತಲ್ಲ ಟಿಕೆಟ್ ಅಂತ. ಮತ್ತೆ ಅಲ್ಲಿಂದ ಬಂದು ರಿಕ್ಷಾದಲ್ಲಿ ಹೋಗಿ ಆಫೀಸ್ ಅಲ್ಲಿ ಬಂದು ಎಲ್ಲ ಆ ಟೈಮಲ್ಲೆಲ್ಲ ಡ್ಯೂಟಿ ಮಾಡ್ತಿದ್ವಿ. ಹಾಗೆ ಹಾಗೆ ಒಂದೊಂದು ಅನುಭವ. ಮತ್ತೆ ನಮ್ಗೆ ಖುಷಿ ಆಗುದಂದ್ರೆ, ತುಂಬಾ ಉದ್ದ ಜರ್ನಿ ಇದ್ವಾಗ ನಾವು ಬಸ್ ಅಲ್ಲಿ ಹೋಗುದು, ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಎಲ್ಲರದೊಂದು ಒಂದೊಂದು ಫ್ಯಾಮಿಲಿ ಬರ್ತಾ ಇರ್ತಾರೆ ಬಸ್ ಅಲ್ಲಿ, ಹಾಗೆ ಅವರೊಂದು ನೋಡುವಾಗ ನಮ್ಗೆ ಒಂದು ಕೆಲವೊಂದು ವಿಷಯಗಳೆಲ್ಲ ಸಿಗ್ತದೆ. ಮತ್ತೆ ಆ ವಿಷಯನನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ತಿರ್ತೇವೆ, ಮತ್ತೆ ಯಾವ್ದಕ್ಕೆ ಸಂದರ್ಭಕ್ಕೆ ಬೇಕಾಗಿ ಅದನ್ನು ಟ್ಯಾಲಿಕೇಟ್ ಮಾಡಿ ಹೋಗ್ತಿರ್ತೇವೆ.
0: ನನಗೆ ಒಂದು ರಂಜನ್ ರವರೇ, ನಿಮ್ಮದು ಒಂದು ಸ್ಟೇಜಿನ ಮೇಲೆ ಒಂದು ವಾಯ್ಸಲ್ಲಿ ನೀವು ಮಾತಾಡ್ತೀರಾ, ಅದರಲ್ಲಿ ಆ ವಾಯ್ಸಲ್ಲಿ ಒಂದು ಎರಡು ಡೈಲಾಗ್ ಇಲ್ಲಿ ನಮ್ಮ ಕೇಳುಗರಿಗೆ ನೀವು ಹೇಳಲೇಬೇಕು.
1: ನಾವ್ ಎಂತ ಹೇಳುದು ಎಂತ ಉಂಟು, ಇವತ್ತು ನಮ್ದೊಂದು ಫಂಕ್ಷನ್ ಉಂಟು, ಅದಕ್ಕೆ ನಾವು ಯಾವಾಗಲೂ ಬಸ್ ಅಲ್ಲಿ ಹೋಗುದು. ಅದಕ್ಕೆ
0: ಈ ವಾಯ್ಸ್ ನನಗೆ ತುಂಬಾ ಇಷ್ಟ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಂಜನ್ರವರೇ. ನಮ್ಮ ನಮ್ಮ ಕೇಳುಗ

0: ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು.
1: ತಮಗೂ ಕೂಡ ಧನ್ಯವಾದಗಳು.
0: ರಂಜನ್ ಬೋಳೂರ್ ಅವರ ಹಾಸ್ಯವಿರಿತ ಮಾತುಗಳನ್ನು ನಾವು ಕೇಳಿದೆವು. ಈಗ ಬಸ್ ಪ್ರಯಾಣ ಅಂದಾಗ ನಿಮ್ಗೆ ಯಾವ ಹಾಡು ನೆನಪಾಗ್ತಾ ಇದೆ ಅಂತ ನೀವು ನನ್ನ ಜೊತೆ ಕೇಳ್ಬೋದು. ನನಗೆ ಈಗ ನೆನಪಾಗುವ ಸತ್ಯದ ಒಂದು ಹಾಡು ಏಕದಂತ ಚಿತ್ರದ್ದು. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದೆ ರೈಲು ವರೆವ. ಅಮೆರಿಕಾಗೆ ಇವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾರ್ತೈತಂತೆ. ಒಟ್ನಲ್ಲಿ ಇವನೊಬ್ಬ ಸುಳ್ಳಿನ ಕಂತೆ. ಸ್ವತಃ ಗುರುಕಿರಣ್ ಮ್ಯೂಸಿಕ್ ನೀಡಿ ಅವರೇ ಹಾಡಿರುವ ಈಗ ಈ ಸೂಪರ್ ಆಗಿರುವ ಹಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.
2: What? Really?

0: ನಾನು ಮಂಜುಳ. ಇದೊಂದು ಹೆಸರನ್ನು ಕೇಳದವರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಈ ಹಾಸ್ಯ ಲೋಕದಲ್ಲಿ ಇರುವಂಥ ಒಂದು ದೊಡ್ಡ ಹೆಸರು ಭುವನೇಶ್ವರಿ ಹೆಗಡೆಯವರು. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಹಾಸ್ಯ ಲೇಖಕಿ, ಲಲಿತಾ ಪ್ರಬಂಧಕಾರ್ತಿ ಮತ್ತು ಅರ್ಥಶಾಸ್ತ್ರ ಪ್ರಾಧ್ಯಾಪಕಿ. ರಾಂಗ್, ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಲದವರು. ದೈನಂದಿನ ಜೀವನದ ಸಣ್ಣ ಪುಟ್ಟ ಘಟನೆಗಳನ್ನು ಹಾಸ್ಯಮಯವಾಗಿ ಮತ್ತು ಆಪ್ತವಾಗಿ ನಿರೂಪಿಸುವ ಇವರ ಶೈಲಿ ವಿಶಿಷ್ಟವಾಗಿದ್ದುದು. ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭುವನೇಶ್ವರಿ ಹೆಗಡೆಯವರು ಟಿ ಸುನಂದಮ್ಮ ಅವರ ನಂತರ ಕನ್ನಡದಲ್ಲಿ ಅತಿ ಹೆಚ್ಚು ಜನಪ್ರಿಯರಾದ ಹಾಸ್ಯ ಲೇಖಕಿ. ಇವರ ಬರಹಗಳು ಕಟುವಾದ, ಟೀಕೆಗಳಿಲ್ಲದ ದೈನಂದಿನ ಜೀವನದ ಸಹಜ ಹಾಸ್ಯವನ್ನು ಬಿಂಬಿಸುತ್ತವೆ. ಇವರು ಬಸ್ಸು ಪ್ರಯಾಣದ ಅನುಭವವನ್ನು ಹೇಗೆ ನಮ್ಮ ಜೊತೆ ಹಂಚಿಕೊಳ್ತಾರೆ ಅಂತ ಹೇಳಿ ಈಗ ಕೇಳೋಣ. ಓಕೆ, ನಮಸ್ತೆ ಮ್ಯಾಮ್.
1: ನಮಸ್ತೆ,
0: ಹೇಗಿದ್ದೀರಾ? ಅನ್ನುವಲ್ಲೇ ಬಹಳ ಅರ್ಥ ಅಡಗಿದೆ ಅಲ್ವಾ? ಅನ್ನೋಕ್ಕೆ ನಾವೇ ಅರ್ಥ ಹುಡುಕಬೇಕು. ಸರಿ ಮೇಡಮ್. ಮೇಡಮ್, ಇವತ್ತು ನಮ್ಮ ಟಾಪಿಕ್ ಬಸ್ಸು ಪ್ರಯಾಣದ ಅನುಭವಗಳು. ನೀವು ಬಸ್ಸು ಪ್ರಯಾಣದ ಬಗ್ಗೆ ಅನೇಕ ಬರಹಗಳನ್ನ ಬರೆದಿದ್ದೀರಿ, ನಾನು ಕೂಡ ಓದಿದ್ದೀನಿ. ನಿಮ್ಮ ಊರಿಗೆ ಹೋಗುವಾಗ ಅದ ಅನುಭವಗಳು, ಎಷ್ಟೋ ಲೇಖನಗಳನ್ನ ನಾನು ಓದಿದ್ದೇನೆ. ಈಗ ಸದ್ಯಕ್ಕೆ ತಟ್ಟ ಅಂತ ನಿಮ್ಮ ನೆನಪಲ್ಲಿ ಬರುವಂತ ಒಂದು ಸನ್ನಿವೇಶವನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
1: ನನ್ನ ಫೇವರೇಟ್ ಟಾಪಿಕ್ ದಕ್ಷಿಣ ಕನ್ನಡದ ಬಸ್ಸುಗಳು ಅಂತ ಪಾಠ ಎಲ್ಲ ಮಾಡ್ಕೊಂಡು ಹಾಕಿದ್ದಾರೆ ಪಠ್ಯಗಳಲ್ಲಿ, ಕೇರಳ ಸರ್ಕಾರದ ಪಠ್ಯದಲ್ಲಿ, ಕನ್ನಡದಲ್ಲಿ ಮಂಗಳೂರಿನ ಬಸ್ಸುಗಳು ಅಂತ ಹಾಕಿದ್ದಾರೆ. ನಾನು ತುಂಬಾ ಲೇಖನಗಳನ್ನ ಬರೆದಿದ್ದೀನಿ. ನಾನು ಮಂಗಳೂರಿಗೆ ದಕ್ಷಿಣ ಕನ್ನಡ ಬಂದಿದ್ದು ಅರ್ಥಶಾಸ್ತ್ರದ ಅಧ್ಯಾಪಕಿಯಾಗಿ. ಯಾವುದೇ ಪ್ರದೇಶದಲ್ಲಿ ಅರ್ಥಶಾಸ್ತ್ರ ಎಂತ ಹೇಳ್ತದೆ ಅಂದ್ರೆ, ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಾವುದೇ ಕ್ಷೇತ್ರ, ಇದು ಊರು ಪ್ರದೇಶ, ಆ ಊರಿನ ಸಾರಿಗೆ ಹೇಗಿದೆ ಅನ್ನೋದು ಮುಖ್ಯ ಆಗ್ತದೆ ಅಂತ. ನೋಡಿ, ಮಂಗಳೂರಿಗೆ ಎಲ್ಲ ಸಾರಿಗೆ ಎಲ್ಲಾ ರೂಪಗಳು ಇಲ್ಲಿದ್ದಾವೆ. ಭೂ ಪ್ರದೇಶದಿದೆ, ವಿಮಾನ ಇದೆ, ರೈಲ್ವೆ ಇದೆ, ಹಡಗು, ಎಲ್ಲಾ ರೀತಿಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನೂ ಇಲ್ಲಿದೆ. ಅಂತ ಒಂದು ಅದ್ಭುತವಾದ ಅನುಕೂಲಗಳಿರುವ ಊರಿಗೆ ನಾನು ಜಾಬ್ ಮಾಡಲಿಕ್ಕೆ ಬಂದವರು. ಪಕ್ಕದ ಉತ್ತರ ಕನ್ನಡ ಜಿಲ್ಲೆ, ನಮ್ದು ಅದೊಂಥರ ಮಂದಗಾಮಿ ಅಂತ ಹೇಳ್ತೇನೆ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ. ಇದು ಒಂಥರ ತೀವ್ರಗಾಮಿ ಅಂದ್ರೆ ಬೇರೆ ಅರ್ಥ ತಗೊಳ್ಬಹುದು, ಬಟ್ ಇದೊಂಥರ ಚುರುಕು ಗಾಮಿ ಇದೆ ದಕ್ಷಿಣ ಕನ್ನಡ. ಇಲ್ಲಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿಮ್ಗೆ ಎಲ್ಲಿ, ನಾನು ಸುಮಾರು ದೇಶಗಳ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು
0: ನೋಡಿದ್ದೇನೆ,
1: ಬಟ್ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಸಾರಿಗೆ ಸಿಸ್ಟಮ್ ಬೇರೆ ನನಗೆಲ್ಲೂ ಸಿಕ್ಕಿಲ್ಲ. ಅಷ್ಟು ತೀವ್ರವಾಗಿ ವೇಗವಾಗಿ ಈ ಊರು ಬೆಳೆಯೋದಕ್ಕೆ, ಮತ್ತೆ ಇಲ್ಲಿಯ ಏನ್ ಹೇಳ್ತಾರೆ, ಎಲ್ಲ ಪ್ರಗತಿಯ ಎಲ್ಲ ಮಜಲುಗಳನ್ನ ಇಲ್ಲಿ ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಇಲ್ಲಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಾರಣ ಅಂತ ನಾನು ಒಬ್ಬ ಅರ್ಥಶಾಸ್ತ್ರದ ಹಾಸ್ಯ ಲೇಖಕಿಯಾಗಿಲ್ಲ, ಒಬ್ಬ ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ನಾನು ಕಂಡುಕೊಂಡಂತ ಸತ್ಯ ಇದು. ಒಮ್ಮೆ ಉಡುಪಿಗೆ ಹೋಗಿದ್ದೇವೆ, ಯಾವ ಕಾಲೇಜಿಗೆ ಕರೆದಿದ್ರು, ಅಲ್ಲಿ ಒಬ್ಬರು ಸ್ವಾಮೀಜಿಗಳು ಇದ್ರು ವೇದಿಕೆ ಮೇಲೆ. ಅವ್ರು ಹೇಳಿದ್ರು, ಜನ ಎಲ್ಲ ಈಗ ಭಗವಂತನಲ್ಲಿ ನಂಬಿಕೆ ಕಳ್ಕೊತಾ ಇದ್ದಾರೆ, ನಾಸ್ತಿಕರಾಗ್ತಾ ಇದ್ದಾರೆ, ಭಾರಿ ಖೇದದ ಸಂಗತಿ ಅಂತ ಹೇಳಿದ್ರು. ಸುಮಾರು ವರ್ಷ ಹಿಂದಿದ್ದು. ಆಮೇಲೆ ನಮ್ ಭಾಷಣ ಬಂತು. ನಾನು ಹೇಳಿದ್ರೆ, ಸ್ವಾಮೀಜಿಯವ್ರೆ, ನೀವು ಅಷ್ಟೊಂದು ನಿರಾಶರಾಗುವ ಅಗತ್ಯ ಇಲ್ಲ, ಖೇದ ಪಡಬೇಕಾದ್ದಿಲ್ಲ. ಎಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಸಾರಿಗೆ ಬಸ್ಸುಗಳು ಓಡಾಡ್ತಾ ಇರ್ತವೆಯೋ ಅಲ್ಲಿವರೆಗೆ ಇಲ್ಲಿ ಜನರು ನಾಸ್ತಿಕರಾಗಲು ಸಾಧ್ಯವಿಲ್ಲ. ಅದಕ್ಕೆ ದೇವರು ಬೇಕು. ಯಾವ ಇಲ್ಲಿಯ ಪ್ರಾಣ, ಎಲ್ಲ ಭಯಕ್ಕಿಂತ ಪ್ರಾಣ ಭಯ ದೊಡ್ಡದು. ಪ್ರಾಣ ಭಯದಿಂದಲಾದರೂ ಅವರು ದೇವರನ್ನ ನೆನೆಸಿಕೊಳ್ಳುವಂತ ಒಂದು ಭಕ್ತಿ ಮೂಮೆಂಟ್ ಅನ್ನ ಇಲ್ಲಿಯ ಸಿಟಿ ಬಸ್ಗಳು ಜಾರಿಯಲ್ಲಿ ಇಟ್ಟಿದ್ದಾವೆ ಅಂತ ಹೇಳಿದೆ. ಆಮೇಲೆ ಉದಾಹರಣೆ ಹೇಳ್ಬೇಕಲ್ಲ, ಉದಾಹರಣೆ ಹೇಳಿದೆ. ಈಗ ಆಗ ಈ ಉಡುಪಿ ಮತ್ತು ಮಂಗಳೂರು ನಡುವೆ ಇದೆಲ್ಲ ಇರ್ಲಿಲ್ಲ, ಚತುಷ್ಪಥ ಹೀಗಿದೆಲ್ಲ ಇರ್ಲಿಲ್ಲ. ಎರಡು ಪಥ ಇತ್ತು, ಚಂದ ಇತ್ತು. 60 ಮಿನಿಟ್ಸ್, 60 ಕಿಲೋಮೀಟರ್, 60 ಮಿನಿಟ್ಸ್, ನೀವು ಅದನ್ನ ವಾಚ್ ಸೆಟ್ ಮಾಡ್ಕೋಬಹುದು. ಹಾಗೆ ಹೋಗ್ತಾ ಇದ್ವು ಬಸ್ಸುಗಳು. ನಾನು ಅದನ್ನ ಅವರ ವೇಗವನ್ನ, ನಾನು ಉತ್ತರ ಕನ್ನಡದ ಮಂದ ವೇಗದಿಂದ ಬಂದವಳಲ್ಲ, ನನಗೆ ಈ ವೇಗವೇ ನನಗೊಂದು ಆವೇಗ. ನಾನು ಬರದೆ ಉಡುಪಿಯಿಂದ ಇದು ಮಂಗಳೂರಿಂದ ಉಡುಪಿಗೆ ಹೋಗುವಾಗ, ಇಲ್ಲಿ ಕೊಟ್ಟಾರ ಚೌಟಿಗೆ ಹೋಗುವಾಗ ಹೆದ್ದಾರಿಯು ಹೆಮ್ಮಾರಿ ಆಗುತ್ತದೆ. ಡ್ರೈವರನು ಹೈಲೈಟ್ ಆಗುತ್ತಾನೆ. ಬಸ್ಸಿನಲ್ಲಿರುವವರೆಲ್ಲ ಭಗವತ್ ಭಕ್ತರಾಗಿ ಪರಿವರ್ತಿತರಾಗುತ್ತಾರೆ. ಅವ್ರು ಯಾವ ಧರ್ಮ ಯಾವ ಜಾತಿ ಏನಿಲ್ಲ, ಎಲ್ಲರೂ ಅವರವರ ದೇವರನ್ನ ನೆನೆಸಿಕೊಳ್ಳೋ ತರ ಆವೇಗ ಆ ಬಸ್ಸಿಗೆ ಪ್ರಾಪ್ತವಾಗುತ್ತದೆ ಅಂತ ಶುರು ಮಾಡ್ಕೊಂಡೆ ನಾನು. ನಂದು ಸುಮ್ಮನೆ ತಮಾಷೆಗೆ ಇದು ಶುರು ಮಾಡಿದ್ದು ನಾನು. ಮನರಂಜನೆ ಒಂದೇ ಅಲ್ಲ, ಒಳಗಿನ ಡೀಪ್ ಆಗಿ ಥಿಂಕ್ ಮಾಡೋದು. ನಮ್ಮ ಊರಿಂದ ಕೆಲವು ಸಲ ನಾವು ಶಾಕ್ ಟ್ರೀಟ್ಮೆಂಟ್ ಅಂತ ಬಾಯಲ್ಲಿ ಹೇಳ್ತೇವಲ್ಲ, ನಮ್ಮ ಅಜ್ಜಿ ಬಂದಿದ್ರು ಒಬ್ರು, ಅವ್ರಿಗೆ ಮಂಡಿ ನೋವು ಎಲ್ಲಾ ತರದ ಟ್ರೀಟ್ಮೆಂಟ್ ಎಲ್ಲದೂ ಆಗಿತ್ತು. ಅವತ್ತು ಹೀಗೆ ಮುಖವರಲ್ಲಿ ಅವ್ರನ್ನ ಕರ್ಕೊಂಡು ಹೊರಟಿದ್ದೆ ನಾನು, ಹೋಗೋಣ ಬನ್ನಿ ಅಂತ ಬಸ್ಸಲ್ಲಿ. ಅದು ಒಂದು ಬ್ರೇಕ್ ಹಾಕಿದ ಡ್ರೈವರ್ ಪುಣ್ಯಾತ್ಮ, ಅವನ ಜೀವನದಲ್ಲಿ ಎಲ್ಲಿ ಕಲಿತು ಬಂದಿದ್ನೋ ಏನೋ ಗೊತ್ತಿಲ್ಲ, ಅಂಥದ್ದೊಂದು ಬ್ರೇಕ್ ಹಾಕಿದ್ದಕ್ಕೆ ಇಡೀ ಬಸ್ಸಿನಲ್ಲಿ ನಿಂತವರೆಲ್ಲ ನತಮಸ್ತಕರಾಗಿ ಬಿದ್ರು ಡ್ರೈವರ್ ನಮಸ್ಕಾರ ಮಾಡುವ ಭಂಗಿಯಲ್ಲಿ. ಸೀಟಲ್ಲಿ ಕೂತವರು ಹಣೆ ಚಚ್ಕೊಂಡ್ರು ಮುಂದಿನ ರಾಡಿಗೆ. ನೀವು ನಂಬುತ್ತೀರೋ ಇಲ್ವೋ, ಇಳಿಯುವಾಗ ಅಜ್ಜಿಯ ಇದು ಮಂಡಿ ನೋವು ಪೂರ್ತಿ ವಾಸಿ
0: ಮಂಗಮಾಯ
1: ಮಂಗಮಾಯ ಅದು. ಅವ್ರು ಈಗಲೂ ಅವ್ರು ಹೇಳ್ಕೊ, ನಾನು ಮಂಗಳೂರಲ್ಲಿ ಬಸ್ ಹತ್ತಿ ಡಾಕ್ಟರ್ ಹೋಗುವ ಒಳಗೆ ಗುಣ ಆಗಿದೆ ಮಾರೇ, ವಿಚಿತ್ರ ಆದರೂ ಸತ್ಯ ಅಂತಾರಲ್ಲ. ಇಂಥದ್ದು ನೂರು ನೂರು ಘಟನೆಗಳನ್ನ ನಾನು
0: ಇನ್ನೂ ಹೇಳ್ಬೋದು. ಇನ್ನೂ ಒಂದು ಗಂಟೆ ನಾವು ಕಾರ್ಯಕ್ರಮ ಮಾಡಬಹುದೇನು? ಖಂಡಿತವಾಗಿ ನಿಮ್ಮನ್ನ ಇನ್ನೊಂದು ದಿವಸ ನಾನು ಮಾತಾಡಿಸ್ತೇನೆ, ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖಂಡಿತ ಅಲ್ಲ, ಖಂಡಿತ ಅಲ್ಲ,
1: ತಮಾಷೆ ಮಾಡೋದಾಗ್ಲಿ ಆಗಿರ್ಲಿಲ್ಲ. ನಾನು ಇಲ್ಲಿ ವ್ಯತಿರಿಕ್ತವಾದ ಸಂದರ್ಭಗಳಲ್ಲಿ ಹೇಗೆ ನಾವು ನಗೋದಕ್ಕೆ ಸಾಧ್ಯ ಇದೆ, ನಕ್ಕ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನ ನಂಗೆ ಇಲ್ಲಿಯ ಸಿಟಿ ಬಸ್ಸುಗಳು ಕಲಿಸ್ಕೊತಿದ್ದಾವೆ. ನಾನು ಆ ಜನ್ಮ ಪರ್ಯಂತ ಮಂಗಳೂರಿನ ಖಾಸಗಿ ಬಸ್ಸುಗಳಿಗೆ ಋಣಿಯಾಗಿರುತ್ತೇನೆ ಅಂತ ಹೇಳಿ ಮುಗಿಸ್ಬೋದೇನಪ್ಪ.
0: ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಭುವನೇಶ್ವರಿ ಮ್ಯಾಮ್ ಅವರ ಮತನ್ನು ನಾವು ಕೇಳಿದೆವು. ಮೇಡಮ್, ನಿಮ್ಮ ಮಾತಿಗೆ ನೀವೇ ಸಾಟಿ. ಒಂದು ವಿಷಯವನ್ನು ನಿಮ್ಮಷ್ಟು ಸೊಗಸಾಗಿ ಹೇಳೋದಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ನಿಮ್ಮ ಮಾತುಗಳು ಜೀನಿನ ನುಡಿ ಹಾಗೆ ಹಾಲಿನ ಸವಿಯ ಹಾಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಸ್ಸಿಂದಾಗ ನನಗೆ ನೆನಪಾಗುವುದು ಇನ್ನೊಂದು ಹಾಡು, ಚಿಲುವಿನ ಚಿತ್ತಾರ, ಈ ಮೂವಿಯ ಜನುಮದ ಗೆಳತಿ. ಇಲ್ಲಿ ಯುವ ಪ್ರೇಮಿಗಳಾದಂತಹ ಗಣೇಶ್ ಮತ್ತೆ ಅಮೂಲ್ಯ ಅವರು ಒಂದು ರಾತ್ರಿಯನ್ನು ಕಳೆಯಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಫಸ್ಟ್ ಒಂದು ಥಿಯೇಟರ್ಗೆ ಹೋಗ್ತಾರೆ. ಅಲ್ಲಿಂದ ಅವರು ಒಂದು ಬಸ್ಸನ್ನು ಹತ್ತಾರೆ. ಬಸ್ಸನ್ನು ಹತ್ತಿದಾಗ ಬ್ಯಾಕ್ಗ್ರೌಂಡಲ್ಲಿ ಈ ಹಾಡು ಬರ್ತದೆ, ಜನುಮದ ಗೆಳತಿ, ಉಸಿರಿನ ಒಡತಿ, ಮರೆತೆರೆ ಮಡಿವೇನು ಚಿನ್ನ ನನ್ನು ಸಿರೆ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ, ಹಾಡಿದವರು ಚೇತನ್. ಬಹಳ ಭಾವನಾತ್ಮಕವಾಗಿ ಕಾಡುವಂಥ ಈ ಹಾಡು ಈಗ ರೇಡಿಯೋ ಸರಂಗು 107.8 FM ಅಲ್ಲಿ

0: ರೇಡಿಯೋ ಸಾರ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಬಸ್ಸಿನ ಒಳಗಿನ ವಿಷಯಗಳನ್ನೆಲ್ಲ ನಾವು ಮಾತಾಡ್ತಾ ಇದ್ದೇವೆ ಅಲ್ವಾ. ಈಗ ಬಸ್ಸಿನ ಒಳಗೆ ನಾವು ಕೂತ್ಕೊಂಡು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇರಬೇಕು. ಆಗ ಎಷ್ಟೋ ವಿಷಯಗಳು ನಮ್ಮನ್ನ ಕಾಡ್ತಾ ಇರ್ತದೆ. ಪ್ರೇಮಿಗಳ ಕಣ್ಣು ಉಚ್ಚಾಲೆ ಆಟ, ಕಣ್ಣಲ್ಲಿ ಒಂದು ನೋಟ, ತುಟಿಯಲ್ಲಿ ಒಂದು ಸಣ್ಣ ನಗು, ದಂಪತಿಗಳದ್ದು ಯಾವುದೋ ಒಂದು ವಿಷಯಕ್ಕೆ ವಾಗ್ವಾದ, ಹಿಂದೆ ಬಸ್ಸಿನ ಹಿಂದೆ ಇಲ್ಲಿ ಒಂದು ಸಣ್ಣ ಮಗು ಅಳುವುದು, ಯಾವುದೋ ಹುಡುಗ ಹುಡುಗಿಯರ ಜೋರಿನ ನಗು, ಎಲ್ಲವನ್ನು ನೀವು ಗಮನಿಸಬಹುದು. ಇನ್ನು ಕೆಲವರು ಇದು ನಮಗೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಹೊರಗೆ ಪ್ರಕೃತಿಯನ್ನು ನೋಡ್ತಾ ಇರ್ತಾರೆ. ಬಸ್ಸು ಅನ್ನೋದು ಒಂದು ಸಣ್ಣ ಜಗತ್ತಿದ್ದ ಹಾಗೆ ಅಲ್ಲಿ ಬೇರೆ ಬೇರೆ ಭಾಷೆಯ ಜನರು, ಬೇರೆ ಬೇರೆ ಊರಿನ ಜನರು, ಬೇರೆ ವ್ಯಕ್ತಿತ್ವದ ಜನರು ಅಲ್ಲಿ ಆ ಬಸ್ಸನ್ನು ಹತ್ತುತ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ನೋಟ, ಒಂದೊಂದು ಭಾವ. ಈಗ ತಮ್ಮ ನೋಟದಲ್ಲಿ ಬಸ್ಸಿನ ಸುಖ ದುಃಖಗಳನ್ನು ನಮಗೆ ಹೇಳಲಿರುವವರು ತುಡರು ಕಲಾವಿದರು ಕಲ್ಲಡಕ, ಇದರ ಹಾಸ್ಯ ಕಲಾವಿದ ಹೇಮಂತ್ ಪೂಜಾರಿ. ಅವರು ಇತ್ತೀಚೆಗಷ್ಟೇ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಯುವ ಕಲಾವಿದ. ಈಗ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ.
1: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ?
1: ಸೌಖ್ಯ ಮ್ಯಾಮ್, ನೀವು?
0: ಏ, ನಾನ್ ಸೂಪರ್ ಆಗಿದ್ದೇನೆ. ಹಿಂಗ್ ಗೊತ್ತಾ, ನಾವು ಒಂದು ನಾಟಕದಲ್ಲಿ ನಾವಿಬ್ರು ಜೊತೆಯಾಗಿ ಅಭಿನಯಿಸಿದವರು. ಸೊ ಅಲ್ಲಿ ನಾನು ನಿಮ್ಮ ಅಭಿನಯವನ್ನ ನೋಡಿದ್ದೆ. ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರುತ್ತಿರುವಂತ ಒಂದು ಹಾಸ್ಯ ಕಲಾವಿದ, ಇನ್ನು ಮುಂದೆ ಒಂದು ಒಳ್ಳೆಯ ಹಾಸ್ಯ ಕಲಾವಿದನಾಗುವ ಎಲ್ಲ ಲಕ್ಷಣಗಳು ತುಂಬಿರುವಂತ ನಟ ನೀವು. ಈಗ ಬಸ್ ಪ್ರಯಾಣದಲ್ಲಿ ನಾವು ಅನೇಕ ಅನುಭವಗಳು ನಮ್ಮನ್ನ ಕಾಡ್ತಾ ಇರ್ತದೆ, ನಾವು ನೋಡ್ತಾ ಇರ್ತೇವೆ. ಸೊ ಅಂತ ಒಂದು ಯಾವುದಾದ್ರೂ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಕಾಡ್ತಾ ಇದ್ರೆ ಅದನ್ನ ಇಲ್ಲಿ ನಮ್ಮ ಶ್ರೋತೃ ಮಿತ್ರರಿಗೆ ಅದನ್ನ ನೀವು ಹಂಚಬಹುದಾ?
1: ಈಗ ಸ್ಟಾರ್ಟಿಂಗ್ ಮ್ಯಾಮ್, ನಾವು ಪಿಯುಸಿ ಇಂದ ನಾವು ಗವರ್ನಮೆಂಟ್ ಯಾವ ಬಸ್ ಅಲ್ಲಿ ಹೋಗ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ ಜರ್ನಿ.
0: ನಿಮ್ಮ ಊರು?
1: ನಮ್ಮ ಊರು ಬಂಟ್ವಾಳ ಮ್ಯಾಮ್.
0: ಬಂಟ್ವಾಳ, ಓಕೆ. ಅಲ್ಲಿಂದ ಇಲ್ಲಿ ನೀವು ಕಾರ್ ಸಿಟಿಗೆ ಬರ್ತಾ ಇದ್ರಿ?
1: ಕಾರ್ ಸಿಟಿಗೆ ಬರ್ತಾ ಇದ್ವಿ.
0: ಓಕೆ.
1: ಅಲ್ಲಿ ಬರುವಾಗ ನಾವು ಬೆಳಿಗ್ಗೆ ಯಾವಾಗ್ಲೂ ಬೇಗ ಹೋಗ್ತೀವಿ, ಆಕ್ಚುಲಿ 7:30 ಆ ರೇಂಜ್ ಅಲ್ಲಿ ಹೋಗ್ತೀವಿ. ಆ ರೇಂಜ್ ಇಂದಾನೆ ನಮ್ಗೆ ಬಸ್ ಎಲ್ಲ ಫುಲ್ಲು. ನಮ್ಗೆ ರೂಟ್ ಅಲ್ಲಿ ಗವರ್ನಮೆಂಟ್ ಬಸ್ ಬಿಟ್ಟು ಬೇರೆ ಬಸ್ ಇಲ್ಲ. ನಮ್ ರೂಟ್ ಧರ್ಮಸ್ಥಳ ರೂಟ್, ಸೊ ಅದಕ್ಕೆ ಅದು ಫುಲ್ ಧರ್ಮಸ್ಥಳ ಬಸ್ ಗವರ್ನಮೆಂಟ್
0: ಅದನ್ನೇ ಡಿಪೆಂಡ್ ಆಗ್ಬೇಕು ನೀವು.
1: ಅದಕ್ಕೆ ಡಿಪೆಂಡ್ ಆಗ್ಬೇಕು, ಲೇಟ್ ಆದ್ರೂ ಸಹ ಅದಕ್ಕೆ, ಬೇಗ ಹೋದ್ರು ಸಹ ಅದಕ್ಕೆ. ಸೊ ಕಾಲೇಜಿಗೆ ಹೋಗುವಾಗ ಫುಲ್ ರಶ್ ಇರ್ತದೆ. ನಮ್ಗೆ ಎರಡು ಸ್ಟಾಪ್ ಉಂಟು ಮನೆಯಲ್ಲದಲ್ಲಿ, ಒಂದು ವಾಮದ ಕ್ರಾಸ್ ಅಂತ, ಇನ್ನೊಂದು ಅಲ್ಲಿಪಾದ ಕ್ರಾಸ್ ಅಂತ, ಎರಡು ಕ್ರಾಸ್ ಅಲ್ಲಿ ಸ್ಟಾಪ್ ಇರ್ತದೆ. ಅದೇ ಬೆಳಿಗ್ಗೆ ಏನಾಗ್ತದೆ ಅಂದ್ರೆ ಈ ಬಸ್ ಫುಲ್ ಇರುವ ಕಾರಣ ಒಮ್ಮೆಮ್ಮೆ ಒಂದು ಸೈಡ್ ಮಾತ್ರ ಸ್ಟಾಪ್ ಕೊಡುದು, ಅಂದ್ರೆ ಯಾವ್ದು ಆ ಸೈಡ್ ಇಂದ ಬರುವ ಮೊದಲು ಸ್ಟಾಪ್, ಅಲ್ಲಿಪಾದ ಸ್ಟಾಪ್ ಅಲ್ಲಿ ಮಾತ್ರ ನಮ್ಗೆ ಸ್ಟಾಪ್ ಕೊಡು, ವಾಮದ ಕ್ರಾಸ್ ಅಲ್ಲಿ ಕೊಡಲ್ಲ ನಮ್ಗೆ. ಅದಕ್ಕೆ ನಾವೆಲ್ಲ ಹೋಗಿ ಅಲ್ಲೇ ನಿಲ್ಲುದು, ಇಲ್ಲಿ ಅಲ್ಲಿಪಾದ ಕ್ರಾಸ್ ಹತ್ರನೇ. ಸೊ ಅಲ್ಲಿ ಬರುವಾಗ ಬಸ್ ಎಲ್ಲ ಫುಲ್, ಕೆಲವೊಮ್ಮೆ ನಿಲ್ಸ್ತಾರೆ ಯಾರಾದ್ರೂ ಇಲ್ಲಿದ್ರೆ ಇಳಿಸ್ತಾರೆ. ಸೊ ಅವಾಗ ಹತ್ತುದು, ಹತ್ತಾದ್ಮೇಲೆ ಬಸ್ ಫುಲ್ಲು ರಶ್ ಇರ್ತದೆ. ಆದ್ರೆ ಎಲ್ಲರೂ ಆ ಟೈಮ್ ಅಲ್ಲೇ ಕೆಲ್ಸಕ್ಕೆ ಹೊರಡುದು, ಎಲ್ಲ ಕಾಲೇಜ್ ಅಲ್ಲಿಗೆ ಫುಲ್ ಆಗಿರ್ತದೆ. ನಾವು ಹೋಗುವಾಗ ನಮ್ಮ ಹತ್ರ ಪಾಸ್ ಇರ್ತಾ ಇತ್ತು, ಸ್ಟಾರ್ಟಿಂಗ್ ಟಿಕೆಟ್ ಕೊಡ್ತಾ ಇದ್ವಿ, ಆಮೇಲೆ ಪಾಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಹೋಗುವಾಗ ಎಲ್ಲ ಫುಲ್ ಬಸ್ ಎಲ್ಲ ತೂಕೊಂಡು ನಿಂತ್ಕೊಂಡು ಬೆಳಿಗ್ಗೆ ಯಾವಾಗ್ಲೂ ನಿಂತ್ಕೊಂಡು ಸಂಜೆ ನಮ್ಗೆ ಸೀಟ್ ಸಿಗ್ತಾ ಇತ್ತು. ನಾವು ಸ್ಟೇಟ್ ಬ್ಯಾಂಕ್ ಹೋಗ್ತಾ ಇದ್ವಿ ಡೈರೆಕ್ಟ್. ಅದಕ್ಕೆ ಈ ಬಸ್ಸಿನ ಒಳಗಡೆ ಏನೆಲ್ಲ ಆಗ್ತದೆ ಅಂತ, ಕೆಲವರು ಒಂದು ಸ್ಪೇಸ್ ಬಿಟ್ಟು, ಈಗ ಒಂದು ಒಬ್ರು ನಿಲ್ತಾರೆ, ಒಂದು ಒಂದು ಸ್ವಲ್ಪ ಅಡ್ಡ ನಿಲ್ಲುದು, ಅವರಿಗೆ ಸ್ಪೇಸ್ ಇರಲ್ಲ, ಅವರಿಗೆ ತಾಗೋದು, ಇವರಿಗೆ ತಾಗೋದು, ಇವರು ಆ ಕಡೆ ಈ ಕಡೆ ನೋಡುದು. ಅದ್ರಲ್ಲಿ ಪ್ರಯಾಣಿಕರು ಏನ್ ಮಾಡ್ತಾರಂತ, ಈ ಕೆಲವರು ಬೇಗ ಇಲ್ಲಿಗೆ ಅಂತ ಆ ಡೋರ್ ಹತ್ರ ನಿಲ್ತಾರೆ, ಹಿಂದ್ಗಡೆ ಎದುರುಗಡೆ ಬಸ್ ಫುಲ್ ಖಾಲಿ ಇರ್ತದೆ, ಅಂದ್ರೆ ಯಾರು ಇರುದಿಲ್ಲ, ಯಾರು ಇರುದಿಲ್ಲ, ಅವರು ಮುಂದೆ ಫುಲ್ ಖಾಲಿ ಇರ್ತದೆ. ಅದಕ್ಕೆ ನಾನು ಒಮ್ಮೆ ಬಸ್ ಅನ್ನು ನಿಲ್ಸಿ ಎಲ್ಲರನ್ನು ಮುಂದೆ ಕಲ್ಸಿ ಲಾಸ್ಟ್ಗೆ ನನ್ನ ಯಾರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, ಜೂನಿಯರ್ಸ್ ಎಲ್ಲ, ಅವರನ್ನೆಲ್ಲ ಬಸ್ಗೆ ಹತ್ತಿಸಿ ಲಾಸ್ಟ್ಗೆ ನಾನು ಹತ್ತುದು. ಹಾಗೆಲ್ಲ ಮಾಡ್ತಾ ಇದ್ದೆ.
0: ಅಂತೂ ಒಂದು ಏನು ಸುಖವೂ ಇದೆ, ದುಃಖವೂ ಇದೆ, ಎರಡು ಸಹ ಇದೆ ಅಲ್ಲಿ,
1: ಎರಡು ಸಹ ಇದೆ. ಕೆಲವೇ ಮಜೆ ಇರುವುದು ಫ್ರೆಂಡ್ಸ್ನವರೆಲ್ಲ ಇರುವಾಗ ಬಸ್ ಅಲ್ಲಿ, ಅದು ಯಾರಾದ್ರೂ ಲವರ್ಸ್ ಅವರೆಲ್ಲ ಇದ್ರೆ ಅವರಿಗೆ ನೋಡುದು, ಅವರಿಗೆ ಸಿಗ್ನಲ್ ಕೊಡುದು, ನೋಡು ಅಲ್ಲಿ ಅವರು ಎಂತ ಮಾಡ್ತಾ ಇದ್ರೆ ಹಾಗೆ ಹೀಗೆಲ್ಲ.
0: ಓಕೆ, ಥ್ಯಾಂಕ್ ಯು ಹೇಮಂತ್, ಬಹಳ ಚಂದ ಮಾಡಿ ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಹೇಮಂತ್ ಈಗಷ್ಟೇ ಕಾಲೇಜ್ ಮುಗಿಸಿರುವ ಒಬ್ಬ ಹುಡುಗ. ಸೊ ಅವರ ಅನುಭವಗಳನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಎಲ್ರಿಗೂ ಬಸ್ನಲ್ಲಿ ಏನು ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಏನು ಇಷ್ಟ ಅಂದರೆ ಸುಮ್ಮನೆ ಕಿಟಕಿ ಸೈಡಲ್ಲಿ ಕೂತು ಹೊರಗಿನ ದೃಶ್ಯಗಳನ್ನು ನೋಡ್ತಾ ಇರೋದು. ಸಣ್ಣ ಸಣ್ಣ ದೃಶ್ಯಗಳನ್ನು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡ್ತದೆ. ಹಾಗಾಗಿ ನಾನು ಎಲ್ಲಿಗಾದರೂ ದೂರ ಪ್ರಯಾಣವನ್ನು ಮಾಡುವಾಗ ನಾನು ಬಸ್ಸನ್ನೇ ಅವಲಂಬಿಸಿರ್ತೇನೆ. ಅದರಲ್ಲೂ ಕಿಟಕಿ ಸೈಡಿನ ಒಂದು ಸೀಟ್ ನನಗೆ ಬಹಳ ಖುಷಿಯನ್ನು ಕೊಡ್ತದೆ. ಹೊರಗಿನ ದೃಶ್ಯಗಳನ್ನು ನೋಡ್ತಾ ನಾನು ಯಾವತ್ತೂ ಗುನುಗುನಿಸುವಂಥ ಹಾಡು, ಎಂಥ ಸೌಂದರ್ಯ ನೋಡು ನಮ್ಮ ಕರುಣಾಡಬೀಡು, ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು. ಇದು ಮಾತು ತಪ್ಪದ ಮಗ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ. ಈಗ ಈ ಸೂಪರ್ ಆಗಿರುವ ಟ್ರ್ಯಾಕನ್ನು ಕೇಳಿ. ಇದು ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಬಸ್ ಪ್ರಯಾಣದ ವಿಷಯಗಳನ್ನೆಲ್ಲ ನಾವು ತುಂಬ ಮಾತಾಡಿಕೊಂಡೆವು. ರಂಜನ್ ಬೋಳೂರು, ಭುವನೇಶ್ವರಿ ಹೆಗಡೆ ಮ್ಯಾಮ್, ಹಾಗೆಯೇ ಹೇಮಂತ್, ಇವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಬಸ್ಸಿನಲ್ಲಿ ಹೋಗುವವರಿಗೆ ಸದಾ ಒಂದಲ್ಲ ಒಂದು ಅನುಭವಗಳು ಆಗ್ತಾನೆ ಇರ್ತದೆ. ಯಾವುದಾದ್ರೂ ಒಂದು ಹುಡುಗಿಗೆ ಯಾರೋ ಬಸ್ಸಲ್ಲಿ ಉಪದ್ರ ಕೊಟ್ಟಾಗ ಸ್ವತಃ ಕಂಡಕ್ಟರ್ ಬಸ್ಸನ್ನು ನಿಲ್ಲಿಸಿ ಅವರನ್ನು ಕೆಳಗಿಳಿಸಿದ್ದಿದೆ. ಸಹ ಪ್ರಯಾಣಿಕರು ಕೂಡ ಅದಕ್ಕೆ ಸಪೋರ್ಟನ್ನು ಮಾಡಿರ್ತಾರೆ. ಇತ್ತೀಚೆಗೆ ನಾವೊಂದು ವಿಷಯವನ್ನು ಕೇಳಿದೆ, ಒಂದು ಹುಡುಗಿಗೆ ಸಮಸ್ಯೆ ಬಂದಾಗ ಆಸ್ಪತ್ರೆಯ ಎದುರುಗಡೆಯೇ ಹೋಗಿ ಬಸ್ಸನ್ನು ನಿಲ್ಲಿಸಿದ್ದು, ಯಾರಿಗೂ ಒಮಿಟ್ಸೆನ್ಸ್ ಆದಾಗ ಕಿಟಕಿಯ ಪಕ್ಕದ ಸೀಟನ್ನು ಬಿಟ್ಟುಕೊಟ್ಟದ್ದು, ವೃದ್ಧರು ಅಥವಾ ಗರ್ಭಿಣಿ ಸ್ತ್ರೀಯರು ಬಸ್ಸನ್ನು ಹತ್ತಿದಾಗ ಅವರಿಗೆ ಸೀಟು ಬಿಟ್ಟುಕೊಟ್ಟದ್ದು, ಕೆಲವರ ಪ್ರೇಮಕ್ಕೆ ಕೆಲವರ ವಿರಹಕ್ಕೆ ಮೂಕ ಸಾಕ್ಷಿಯಾದದ್ದು, ಕೆಲವರ ಅಳುವನ್ನು ಕೆಲವರ ನಗುವನ್ನು ಸ್ವತಃ ಕಂಡದ್ದು, ಇದೆಲ್ಲವೂ ಬಸ್ಸಿನಲ್ಲಿ ನಾವು ನೋಡುವ ದಿನನಿತ್ಯದ ಸಂಗತಿಗಳು. ಬಹಳ ಆಸಕ್ತಿ ಹೇಳಿದರೆ, ನನಗೆ ಈ ಬಸ್ಸಿನಲ್ಲಿ ಯುವ ಪ್ರೇಮಿಗಳನ್ನು ಕಂಡಾಗ ನನ್ನ ಮನಸ್ಸುಗಳು ಕೆಲವು ಹಾಡುಗಳನ್ನು ಹಾಡ್ತಾ ಇರ್ತದೆ. ಮೊದಲನೇದಾಗಿ ಕಣ್ಣು ಕಣ್ಣ ಸಲಿಗೆ, ಆಮೇಲೆ ಕಣ್ಣು ಕಣ್ಣು ಕಲೆತಾಗ ಸದಾ ಕಣ್ಣಲ್ಲಿ, ಆಮೇಲೆ ಕಣ್ಣಿನ ನೋಟಗಳು ಕೋಲ್ ಮಿಂಚಿನ ಬಾಣಗಳು, ಇದೆಲ್ಲ ಪಾಸಿಟಿವ್ ಹಾಡುಗಳಾದರೆ ಇನ್ನೂ ಒಂದು ಹಾಡು ನೆನಪಿಗೆ ಬರ್ತದೆ, ಮೋಸ ಮಾಡಲೆಂದು ನೀನು ಬಂದೀಯ. ಈ ರೀತಿಯ ಸ್ವಲ್ಪ ನೆಗೆಟಿವ್ ಶೇಡ್ ಇರುವ ಹಾಡುಗಳು ಸಹ ತಟ್ಟನೆ ಮನಸ್ಸಲ್ಲಿ ಹುಟ್ಟಿಕೊಳ್ತದೆ. ನಾನು ಬಸ್ಸಲ್ಲಿ ನೋಡಿದಂಥ ಒಂದು ಅನುಭವವನ್ನು ನಿಮ್ಮ ಜೊತೆ ಹೇಳ್ತೇನೆ. ನಾನು ಬಸ್ಸಲ್ಲಿ ಹೋಗ್ತಿರಬೇಕಾದ್ರೆ ಒಬ್ಬರು ಒಂದು 40-45 ಏಜ್ನವರು ಬಸ್ಸಲ್ಲಿ ಬರ್ತಾಯಿದ್ರು, ಮಾತಾಡ್ತಾಯಿದ್ರು. ಮಾತಾಡ್ತಾ ಪರಿಚಯ ಆದ ಬಳಿಕ ನಾನು ಕೇಳಿದೆ, ಸರ್ ಏನು ನೀ ಏನು ಕೆಲಸ ಕೊಡ್ತಿದ್ರೆ? ಅದಕ್ಕೆ ನಮ್ಮದು ಕೃಷಿಕರ ಫ್ಯಾಮಿಲಿ, ಆಮೇಲೆ ನಾನು ಒಂದು ಸಣ್ಣ ಕಂಪ್ನಿಯಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೇನೆ. ಹಾಂ ಸರ್, ಮದುವೆ ಆಗಿದೆಯಲ್ವಾ ಕೇಳಿದೆ. ಅದಕ್ಕೆ ನಗಾಡಿದರು, ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ, ನಾನು ಮದುವೆ ಒಂದು ಇದಕ್ಕೆ ಹೋಗಲಿಲ್ಲ, ಯಾಕಂದರೆ ಅದೊಂದು ನನಗೆ ಏಜ್ ಆಗಿದೆ. ಇನ್ನೊಂದು ಹೀಗೆ ಮೇಡಮ್, ನಮ್ಮ ಊರಲ್ಲಿ ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಹುಡುಗಿ ಎದುರು ಸೀಟಲ್ಲಿ ಕೂತ್ಕೊಳ್ತಾ ಇದ್ಲು, ಅವಳಿಗೆ ಒಂದು 22-23 ವಯಸ್ಸಿರ್ಬೋದು, ನನ್ನ ನೋಡಿ ದಿನ ನಗಾಡ್ತಾ ಇದ್ಲು. ಸೊ ನಾನು ಅಂದ್ಕೊಂಡೆ ಅವಳಿಗೆ ನನ್ನ ಮೇಲೆ ಇಷ್ಟ ಇರಬೇಕು, ಅದಕ್ಕೆ ಅವಳನ್ನು ನೋಡಿ ನಗಾಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ. ಹೀಗೇನೆ ಒಂದು 1 ಮಂತ್ ಇದೇ ಥರ ಬರೀ ನಗೆಯಲ್ಲೇ ನಮ್ಮ ಒಂದು ವಿಷಯ ಇತ್ತು. ಆಮೇಲೆ ಯಾಕೆ ಪ್ರಪೋಸ್ ಮಾಡಬಾರ್ದು ಅಂತ ಅನಿಸಿತು. ಮನೆಯಲ್ಲಿ ನಮ್ಮದು ಕೃಷಿಕರ ಫ್ಯಾಮಿಲಿ, ಸೊ ನಾವು ಮಲ್ಲಿಗೆಯನ್ನು ಬೆಳೆಸ್ತಾ ಇರ್ತೇವೆ. ಅದಕ್ಕಾಗಿ ಒಂದು ಚೆಂಡು ಮಲ್ಲಿಗೆಯನ್ನು ಹಿಡ್ಕೊಂಡು ಮರುದಿವಸ ನಾನು ಬಸ್ಸಲ್ಲಿ ಹೋಗಿ ಬಸ್ ಇಳಿಯುವಾಗ ಅವಳ ಜೊತೆ ಇಳಿದು ಅದನ್ನು ಕೊಟ್ಟೆ. ಕೊಟ್ಟಗೊಳ್ಳೆ ಅವಳು ಹೇಳಿದ್ದೆ ಅಂತ ಗೊತ್ತುಂಟ ಮೇಡಮ್? ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿದ್ಲು. ಆಮೇಲಿಂದ ನಾನು ಮದುವೆಯ ಸಾಹಸಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಅಂಕಲ್ ಥರ ಕಾಣ್ತೇನೋ ಏನೋ, ಹೋಗಲೇ ಇಲ್ಲ ನಾನು ಮದುವೆಯ ಸಾಹಸಕ್ಕೆ. ಇದು ನನಗೆ ಬಸ್ಸಿನಲ್ಲಿ ನಾನು ಕೇಳಿದಂಥ ಅಂದರೆ ನೋಡಿದಂಥ ವಿಷಯ. ಈಗ ನನಗೆ ಈ ಬಸ್ಸಿನಲ್ಲಿ ಯುವ ಪ್ರೇಮಿಗಳು ಅಂತ ಹೇಳಿದಾಗ ನನಗೆ ಬಹಳ ಸೂಟಾಗಿ ಕಾಣುವಂಥ ಹಾಡು ಕಣ್ಣ ಸಲಿಗೆ. ಇದು ನನಗೆ ಬಹಳ ಇಷ್ಟದ ಒಂದು ಹಾಡು. ಕಣ್ಣು ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ, ನೀನಿನ್ನು ನನಗೆ, ನನಗೆ ನನ್ನ ನನಗೆ, ಥರಥರ ಹೊಸತರ ಒಲವಿನ ಅವಸರ, ಹೃದಯಾನಿ ಜೋಕಾಲಿ. ಇದು ನವಗ್ರಹ ಸಿನಿಮಾದ ಹಾಡು, ಹಾಡಿದವರು ಸೋನು ನಿಗಮ್. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ

0: ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ. ಗುರಿ ಇಟ್ಟು ಬಾಣ ಬಿಡೋ ಕೆಲಸ, ಬಾಣ ಬಿಡಬೇಕು. ಇವನು ಗುರುಗಳಿಗೆ ಪ್ರಶ್ನೆ ಕೇಳೋದು ಗುರುಗಳಿಗೆ ಬಹಳ ಕಿರಿಕಿರಿ ಆಗ್ತಾ ಇತ್ತು. ಸಾಮಾನ್ಯ ಮೇಷ್ಟ್ಗಳಿಗೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಉತ್ತರ ಕೊಡೋದು ಬಹಳ ಸುಲಭ, ಈ ವಿಚಿತ್ರ ಕ್ವಶನ್ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಆ ಹುಡುಗ ಕೇಳಿದ, ಬೇಟೆ ಯಾಕೆ ಆಡಬೇಕು, ಬಾಣ ಬಿಲ್ಲು ಕಲಿಯಬೇಕಾಕೆ ನಾವು? ಇಲ್ಲಪ್ಪ, ಪ್ರಾಣಿ ಹೊಡಿಬೇಕಾದ್ರೆ ಮತ್ತೆ ಬಾಣ ಬೇಕಲ್ಲ, ಹತ್ರ ಹೋಗೋಕ್ಕಾಗತ್ತಾ? ನೀನು ಹುಲಿ ಬಂದರೆ ಹತ್ರ ಹೊಡೆಯೋಕ್ಕಾಗತ್ತಾ? ಬಾಣ ಬಿಡಬೇಕು, ಅದನ್ನ ಯಾಕೆ ಹೊಡಿಬೇಕು ಅಂತ ಕೇಳಿದ. ಬೇಟೆ ಆಡೋದು ಮತ್ತೆ ಅದೇನಲ್ವಾ, ತೊಂದರೆ ಕೊಡ್ತದೆ ಅದು. ಪ್ರಾಣಿ ಯಾಕೆ ಕೊಲ್ಬೇಕು ನಾವು? ಅದು ಕಲಿಬೇಕಪ್ಪ ನಿನ್ನ ಬೇಟೆ ವಿದ್ಯೆ. ನಮ್ಮ ಮನೆ ನೀನು ಹೇಳಿದ್ದೆ ಅದನ್ನು. ಅವನು ಭಾಳ ಚಂದ ಕೇಳ್ತಾನೆ, ನಮಗೆ ಹೆಂಗೆ ಟ್ರೈನಿಂಗ್ ಕೊಡ್ತಿರೋ ನೀವು ಬೇಟೆ ಹಿಂಗೆ ಆಡಬೇಕು, ಹಿಂಗೆ ಹೊಡಿಬೇಕು ಪ್ರಾಣಿಗಳನ್ನು ಅಂತ. ಅವಕ್ಕೂ ಯಾರಾದರೂ ಟ್ರೈನಿಂಗ್ ಕೊಟ್ಟರೆ ಮನುಷ್ಯರನ್ನ ಹೆಂಗೆ ಹೊಡಿಬೇಕು ಅಂತ ನಮ್ಮ ಗತಿ ಏನಾಗುತ್ತೆ? ಅದರಿಂದ ಮಾಡಬಾರ್ದು, ನಾವು ಹೊಡಿಬಾರ್ದು, ಪ್ರಾಣಿ ಬೇಟೆ ಆಡಬಾರ್ದು ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ಕಲಿತಾ ಇದ್ದ, ಅಪ್ಪನಿಗೆ ಆಸೆ ಸಂಸ್ಕೃತ ಚೆನ್ನಾಗಿ ಕಲೀಲಿ ಅಂತ. ಸಿದ್ಧಾರ್ಥ ಸಂಸ್ಕೃತ ಚೆನ್ನಾಗೇ ಕಲಿತ, ಎಲ್ಲ ಪಾಠಗಳು ಆಯಿತು. ಆದರೆ ಅವನ ಮನಸ್ಸಿನಲ್ಲಿ ಬಂದಂಥ ವಿಚಾರ ನೋಡಿ, 21ನೇ ಶತಮಾನದಲ್ಲಿ ನಮಗೆ ಬರೋದು ಕಷ್ಟ ಅದು. ಆತ ವಿಚಾರ ಮಾಡಿದ್ದು, ಸಂಸ್ಕೃತ ಭಾಷೆ ಚೆಂದಾಗಿದೆ, ನನಗೆ ಅರ್ಥ ಆಯಿತು. ಸುತ್ತಮುತ್ತಲಿದ್ದಾರಲ್ಲ, ರೈತರಿದ್ದಾರಲ್ಲ, ಅವ್ರಿಗೆ ಬರೋಲ್ಲ, ತವರಿಗೆ ಅರ್ಥ ಆಗೋದು ಹೇಗೆ? ಈ ಜ್ಞಾನ ಅವ್ರನ್ನ ಮುಟ್ಟೋದು ಹೇಗೆ? ಹಾಗಾದರೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಲ್ವ ನಾನು? ಇದನ್ನು ದಯವಿಟ್ಟು ನೆನಪಿಡ್ಬೇಕು, ಯಾಕಂದರೆ ಮುಂದೆ ಬುದ್ಧ ಆದಾಗ ಆತ ಪ್ರವಚನಗಳನ್ನು ಕೊಟ್ಟದ್ದು, ಉಪದೇಶ ಕೊಟ್ಟದ್ದು ಪಾಲಿ ಭಾಷೆಯಲ್ಲಿ. ಅಂದರೆ ಸಂಸ್ಕೃತದಲ್ಲಿ ಇದ್ದಂಥ ಶಕ್ತಿ ಜ್ಞಾನವನ್ನು ಅರಗಿಸ್ಕೊಂಡು ಅವ್ರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕು ಅಂತ ಅವತ್ತು ಹುಡುಗನಿಗೆ ತಲೆ ಹೊಳೆದಿದೆ. ಅದು ಶಾಸ್ತ್ರಗಳನ್ನು ಕಲಿಸುವಾಗ ಬರೀ ನಾನು ಸಂಸ್ಕೃತ ಹೇಳ್ತೇನೆ ಪ್ರಯೋಜನ ಇಲ್ಲ, ಜನರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಇಲ್ಲದೆ ಹೋದರೆ ಅದು ಬರೀ ಬಾಯಿಪಾಠ ಮಾತ್ರ ಆಗ್ತದೆ, ಹೊರತಾಗಿ ಹೃದಯಕ್ಕೆ ಮುಟ್ಟಲ್ಲ ಅಂತ.

0: रेडियो सारंग 107.8 FM।
1: ಕುದುರೆ ಸವಾರಿ ಬಗ್ಗೆ ಆಸಕ್ತಿ ಹುಟ್ಟಿತವನಿಗೆ. ಅವನ ಚಂದಕ ಅನ್ನೋನು ಸಣ್ಣ ಸಣ್ಣ ಕುದುರೆಗಳನ್ನು ಮಾಡಿ ತಂದು ಕೊಡ್ತಿದ್ದ, ಮರದ ಕುದುರೆಗೆ ಮಾಡಿಕೊಡ್ತಿದ್ದ. ಅವನೊಂದು ಈ ಕುದುರೆ ಬರೀ ಇಲ್ಲಿಂತಲ್ಲೇ ಹೋಗುತ್ತೆ, ಮುಂದೆ ಹೋಗೋದೇ ಇಲ್ಲ, ಇದು ಈ ಮರದ ಕುದುರೆ ಅಲ್ಲೇ ಸುತ್ತಾಡುತ್ತೆ, ದೂರ ಹೋಗಲ್ಲ, ಒಳ್ಳೆ ಕುದುರೆ ಕೊಡು ಅಂತ, ಕುದುರೆ ಮೇಲೆ ಕೂಡಿಸು ಅಂತ. ಅವನು ಹೇಳ್ತಾನೆ, ಬೇಡಪ್ಪ ದೊಡ್ಡ ಕುದುರೆ ನಿನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸಣ್ಣ ಕುದುರೆ ಮರಿ ತಂದು ಕೊಡ್ತೀನಿ ನಿಮಗೆ ಅಂತ. ಈ ಕುದುರೆ ಮರಿದೊಂದು ಬಹು ದೊಡ್ಡ ಸ್ಥಾನ ಇದೆ ಬುದ್ಧನ ಜೀವನದಲ್ಲಿ. ಒಂದು ಸಣ್ಣ ಕುದುರೆ ಮರಿ ತೊಗೊಂಬರ್ತಾನೆ, ನೀನು ಇದನ್ನು ಪಳಗಿಸು, ಆರು ಒಮ್ಮೆ ಹತ್ತಕ್ಕೆ ಹೋಗ್ಬೇಡ, ಅದು ಓಡೋಗುತ್ತೆ ಜೋರಾಗಿ, ಹಿಡ್ಕೊಳ್ಳೋ ಕಷ್ಟ ನಿನಗೆ, ನಾನು ಹಿಡ್ಕೊಂಬರ್ತೇನೆ. ಆ ಚಂದಕ ಹಿಡ್ಕೊಂಡು ಓಡಿಸ್ತಾ ಇರ್ತಾನೆ, ನಿಧಾನಕ್ಕೆ ಓಡಿಸ್ತಾನೆ. ಒಂದು ಎರಡು ತಿಂಗಳಾದಮೇಲೆ ಆ ಕುದುರೆಗೆ ಒಂದು ಹೆಸರಿಡಬೇಕಲ್ಲ, ಕುದುರೆ ಮರಿಗೆ ಕಂಥಕ ಅಂತ ಹೆಸರಿಡ್ತಾನೆ. ಕಂಥಕ ಅಂತ ಕುದುರೆ ಹೆಸರು, ಕಂಥಕ. ಅದು ಎಷ್ಟು ಪ್ರೀತಿ ಕುದುರೆ ಅಂದರೆ, ಇವನು ಹೇಳಿದ್ದು ಅರ್ಥ ಆಗ್ತಿರ್ತದೆ ಮಾತಾಡಿದ್ದು. ಸಾಮಾನ್ಯವಾಗಿ ಕೆಲವು ಪ್ರಾಣಿಗಳಿಗೆ ಹಂಗಿರ್ತದೆ, ಯಜಮಾನ್ ಮಾತಾಡಿದ್ದು ಅರ್ಥ ಆಗ್ಬಿಡೋಂಗಿರ್ತದೆ. ಎಲ್ಲಿವರೆಗಂದ್ರೆ ಅವನು ಏನು ಹೇಳ್ತಾನೆ ಮಾಡೋದು, ಬಾ ಅಂದರೆ ಬಂದ್ಬಿಡೋದು, ಹೋಗು ಅಂದರೆ ಮಾತು ಹೇಳಬೇಕು. ಅದಕ್ಕೆ ಆ ಥರದ ಕಂಥಕ ಇವನ ಜೀವದ ಗೆಳೆಯ ಆಗಿಬಿಡ್ತದೆ. ಅವನು ಸಂತೋಷ ಅಂದರೆ ಅದು ಒಂದೇ, ಮನೆ ಬಿಟ್ಟ ತಕ್ಷಣ ಕಂಥಕದ ಮೇಲೆ ಕೂತ್ಕೊಂಡು ಹೊರಟು ತಿರುಗಾಡ್ಕೊಂಡು ಬರಬೇಕು, ಅದೊಂದೇ ಕೆಲಸ ಅವನು. ಹೀಗೆ ಕಂಥಕನ್ನು ಬೆಳೆಸ್ಕೋತಾನೆ, ಅದರ ಸೇವೆ ಮಾಡೋದು ಅದೆಲ್ಲ ಇರ್ತದೆ. ಆಮೇಲೆ ಚಂದಕ ಒಂದ್ಸಲ ಅವನ ಜೊತೆ ಓಡಿಸ್ತಿರ್ಬೇಕಾದ್ರೆ ಈ ಕುದುರೆ ಜೋರಾಗಿ ಓಡಿ ಹೋಗ್ಬಿಡುತ್ತೆ, ಹಿಂದೆ ಓಡಿ ಓಡಿ ಉಸಿರುಗಟ್ಟಿಬಿಟ್ಟು ನಿಂತ್ಕೊಂಡ್ಬಿಡ್ತಾನ. ಅವನು ಯಾಕೋ ಚಂದಕ ಹಿಡಿಲಿಲ್ಲ ಅದನ್ನು ಅಂತ, ಸ್ವಾಮಿ 15 ವರ್ಷ ಹಿಂದೆ ಆಗಿದ್ದರೆ ಅದಕ್ಕಿಂತ ಜೋರಾಗಿ ಓಡಿ ಹೋಗ್ತಿದ್ದೆ ನಾನು. ಕುದುರೆ ಮರಿಯೋದೇ ಅಲ್ಲ, 10 ವರ್ಷ ಸಣ್ಣವನಾಗಿದ್ದು, 15 ವರ್ಷ ಸಣ್ಣವನಾಗಿದ್ದರೆ ಕುದುರೆಕ್ಕಿಂತ ಮುಂದೆ ಓಡಿ ನಿಲ್ಲಿಸ್ತಿದೆ, ಮತ್ತೆ ಈಗ ಯಾಕೆ ನಿಲ್ಲಿಸಲ್ಲ ಅಂತ. ವಯಸ್ಸಾಯ್ತಲ್ಲ ಓಡೋಕ್ಕಾಗಲ್ಲ, ಯಾಕೆ ಓಡೋಕ್ಕಾಗಲ್ಲ, ಶಕ್ತಿ ಕಮ್ಮಿ ಆಯಿತು, ಶಕ್ತಿಯ ಕಮ್ಮಿ ಆಯಿತು, ವಯಸ್ಸಾದಮೇಲೆ ಶಕ್ತಿ ಕಮ್ಮಿ ಆಗ್ತದೆ. ಅಂದರೆ ಭದ್ರ ಇದ್ದಾನಲ್ಲ ನಿಮ್ಮ ತಂದೆ, ಹಂಗಾಗತ್ತ ಅಂತ. ಅದು ಕಡೆ ಹತ್ತ, ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಶಕ್ತಿ ಕಮ್ಮಿ ಆದರೆ ನಮ್ಮ ಉತ್ಸಾಹ ಕಮ್ಮಿ ಆಗಲ್ವಾ? ಆಗ್ತದೆ, ಕಮ್ಮಿ ಆಗ್ತದೆ, ಶಕ್ತಿ ಉತ್ಸಾಹ ಎಲ್ಲ ಕಮ್ಮಿ ಆಗ್ತದೆ. ಅಂದರೆ ಮನುಷ್ಯನ ಜೀವನದಲ್ಲಿ ಬರುವಂಥ ಹಂತಗಳಿವೆ, ಏನೂ ಮಾಡೋಕ್ಕಾಗಲ್ಲ ನಿನಗೆ ಅಂತ ಹೇಳ್ತಾನೆ. ಮತ್ತೆ ತಲೆ ಕೆಟ್ಟುಬಿಡ್ತು ಆನಂದನಿಗೆ. ಹಾಗಾದರೆ ವಯಸ್ಸು ಯಾಕೆ ಆಗ್ಬೇಕು ನಮಗೆ? ವಯಸ್ಸು ಆಗಬಾರ್ದಲ್ಲ, ಪುಟ್ಟ ಹುಡುಗನ ಪ್ರಶ್ನೆ ಅದು. ಅವನು ಹೇಳ್ತಾನೆ, ವಯಸ್ಸು ಆಗಬೇಡ ಅಂದರೆ ಬಿಡೋಕ್ಕಾಗಲ್ಲಪ್ಪ, ವಯಸ್ಸು ಆಗೇ ಆಗ್ತದೆ, ಶಕ್ತಿ ಕುಂದುತ್ತದೆ, ವೃದ್ಧಾಪ್ಯ ಬರ್ತದೆ, ಕೊನೆಗೊಂದು ದಿವಸ ಸಾವು ಬರ್ತದೆ ಅಂತ ಹೇಳ್ತಾನೆ.

0: You're listening to Radio Sarang, 107.8 FM.
1: ಇದೊಂದು ದೊಡ್ಡ ಘಟನೆ ಅವನ ಜೀವನದಲ್ಲಿ ಆಗುವಂಥದ್ದು. ಒಂದು ಹಂಸ ಏನು ಬಿಳಿ ಹತ್ತಿದು ಉಂಡೆ ಇದ್ದಂಗಿದೆ, ಟಪ್ ಅಂತ ಮುಂದೆ ಬೀಳುತ್ತದೆ, ನೋಡ್ತಾನೆ ರಕ್ತ ಆಗ್ಬಿಟ್ಟಿದೆ ಮೈಯೆಲ್ಲ, ಯಾಕೆ ಬಾಣ ಚುಚ್ಕೊಂಡ್ಬಿಟ್ಟಿದೆ. ಛೇ ಛೇ ಛೇ, ಇಂಥ ಒಳ್ಳೆಯ ಪಕ್ಷಿ ಯಾವನಪ್ಪ ನೀಚ ಹೊಡೆದವನು ಬಾಣ ಅದನ್ನು, ಚಂದಕ್ಕೆ ಓಡಿ ಬರ್ತಾನೆ, ಏನು ಮಾಡಬೇಕು ಇದಕ್ಕೆ ಅಂತ. ಆ ಬಾಣ ತೆಗಿಬೇಕು, ನಿಧಾನಕ್ಕೆ ಬಾಣ ತೆಗೆದ್ರೆ ರಕ್ತ ಚಿಲ್ ಅಂತ ಚಿಲ್ ಬಿಡುತ್ತದೆ, ಒದ್ದಾಡ್ತಾ ಇದೆ ಪಕ್ಷಿ. ಈ ಡಾಕ್ಟ್ರ ಕಡೆ ತೊಗೊಂಡು ಹೋಗೋಣ, ವೈದ್ಯ ರಾಜವೈದ್ಯರ ಕಡೆ ತೊಗೊಂಡು ಹೋಗೋಣ ಅಂತ. ಚಂದಕ್ಕೆ ಹೇಳ್ತಾನೆ, ಬೇಡ ರಾಜವೈದ್ಯರ ಕಡೆ ಬೇಡ, ನನಗಿಲ್ಲೇ ಸೊಪ್ಪಿದೆ, ಆ ಸೊಪ್ಪನ್ನು ತಿಕ್ಕ ಹಚ್ಚಿಬಿಟ್ರೆ ಒಂದು 4-5 ದಿವಸದಲ್ಲಿ ಗುಣ ಆಗಿಬಿಡುತ್ತದೆ, ಅದಕ್ಕೆ ನೀರಲ್ಲಿ ತೊಳಿಬೇಕು. ತಾನೇ ಆ ಪಕ್ಷಿ ಹಿಡ್ಕೊಂಡು ಹೋಗಿ ನೀರು ಹಾಕಿ ತೊಳಿತಾನೆ ಸಿದ್ಧಾರ್ಥ, ತೊಳೆದು ಸ್ವಚ್ಛ ಮಾಡ್ತಾನೆ, ಅಟೋತಿಗೊಂದು ಹಸಿರು ಎಲೆ ಕುಟ್ಕೊಂಡು ತಂದು ರಸ ಹಾಕಿ ಕಟ್ತಾನೆ. ಆಗ ಹೇಳ್ತಾನೆ, ಮನೆಗೆ ತೊಗೊಂಡು ಹೋಗ್ತೀನಿ, ಮನೆಗೆ ಹೋಗ್ಬೇಡಪ್ಪ ನೀನು, ನಾನು ಮನೆ ಇಟ್ಕೋತೀನಿ ಅದನ್ನು. ದಿನಾಲೂ 3-4 ಸಲ ಸಿದ್ಧಾರ್ಥ ಅವನ ಮನೆಗೆ ಹೋಗಿ ಔಷಧಿ ಫಲ ಆಯ್ತಾ ಗುಣ ಆಗತ್ತಾ ನೋಡ್ತಾನೆ. 5-6 ದಿವಸ ಆದಮೇಲೆ ಕಮ್ಮಿ ಆಗ್ತದೆ ಅನ್ನೋ ಭಾಗ ಇರ್ತದೆ. ಇದು ಯಾವಾಗ ಪಕ್ಷಿನ ತಂದು ರಕ್ತ ತೊಳಿತಾ ಇದ್ನಲ್ಲ ನೀರಲ್ಲಿ ಹಾಕಿ, ಅವಾಗ ದೇವದತ್ತ ಓಡ್ಬಂದು ಪಕ್ಷಿ ನಂದು ಅಂತ ಹೇಳ್ದ. ನಿಂದೆ ಹೆಂಗೆ ಪಕ್ಷಿ, ನಾನೇ ಬಾಣ ಬಿಟ್ಟದ್ದು, ಬಾಣ ಬಿಟ್ಟದ್ದು ನೀನಿರ್ಬೋದು, ಪಕ್ಷಿ ನಿಂದೆ ಹೆಂಗಾಗ್ತದೆ, ನಾನೇ ಹೊಡೆದದ್ದು. ನಮ್ಮ ಕ್ಷತ್ರಿಯರ ಪರಂಪರೆಯಲ್ಲಿ ಯಾರು ಬಾಣ ಹೊಡಿತಾರೋ ಆ ಪ್ರಾಣಿ ಅವ್ರಿಗೆ ಸೇರಬೇಕಾದದ್ದು. ಆಗ ಸಿದ್ಧಾರ್ಥ ಹೇಳ್ತಾನೆ, ನೋಡು ನೀನು ಅದನ್ನು ಕೊಲ್ಲೋದಕ್ಕೆ ಬಾಣ ಬಿಟ್ಟವನು, ನಾನು ಉಳಿಸೋದಕ್ಕೆ ತಗೊಂಡವನು, ಉಳಿಸಿದವನು ದೊಡ್ಡವನು ಕೊಲ್ಲೋವನಕ್ಕಿಂತ ಅಂತ ಹೇಳ್ತಾನೆ. ಜಗಳ, ದೇವದತ್ತ ನಂದು ನಂದು ಅಂತ, ಇವು ನಂದು ಅಂತ ಇವನು. ಹಾಗಾದರೆ ಶುದ್ಧೋದನ ಮುಂದೆ ಹೋಗೋಣ, ರಾಜನ ಮುಂದೆ ತೀರ್ಮಾನ ಆಗಲಿ ಅಂತ. ರಾಜನ ಒಂಥರ ತಮಾಷೆ ಅನ್ನಿಸ್ತು, ಇಬ್ಬರು ಹುಡುಗನ ಕರೀತಾನೆ, ಮಂತ್ರಿಗಳಿರ್ತಾರೆ, ಏನು ಮಾಡೋದು, ಯಾರ್ದು ಹಾಗಾದರೆ ಪಕ್ಷಿ ಇದು, ಕ್ಷತ್ರಿಯ ಧರ್ಮದ ಪ್ರಕಾರ ಬೇಟೆ ಆಡಿದ್ದು ತಮ್ಮ ನೆನಪಿದೆ, ಋಷಿಮುಖ ಪರ್ವತದಲ್ಲಿ ಆದದ್ದು ಅದೇನೆ, ಅರ್ಜುನನಿಗೂ ಶಿವನಿಗೂ ಆದದ್ದು ಬಾಣ, ನಾ ಮೊದಲು ಹೊಡೆದದ್ದು ಅಂತ, ನಾ ಮೊದಲು ಹೊಡೆದದ್ದು ಅಂದರೆ ಪರಂಪರೆಯಲ್ಲಿ ಯಾರು ಬಾಣ ಹೊಡಿತಾರೋ ಅವ್ರದ್ದು ಪ್ರಾಣಿ ಅಂತ. ಅದ್ರ ಪ್ರಕಾರ ದೇವದತ್ತಂದಲ್ವಾ ಅಂತ ಕೇಳ್ತಾನೆ. ಅವನು ಕೊಲ್ಲೋದಕ್ಕೆ ಮಾಡಿದ್ದು, ನಾ ಉಳಿಸೋದಕ್ಕೆ ಮಾಡಿದ್ದು, ಏನು ಹೇಳ್ತೀರಿ ಅಂತ ಮಂತ್ರಿಗಳಿಗೆ ಕೇಳ್ತಾನೆ. ಸುಗತ ಹೇಳ್ತಾನೆ, ಸ್ವಾಮಿ ನನ್ನ ಪ್ರಕಾರ ಕೊಲ್ಲೋವನಕ್ಕಿಂತ ಕಾಯೋನು ದೊಡ್ಡವನು, ಕೊಲ್ಲೋವನಕ್ಕಿಂತ ಕಾಯೋನು ದೊಡ್ಡವನು. ಸಿದ್ಧಾರ್ಥ ಅದನ್ನು ಉಳಿಸಿದ್ದಾನೆ, ಜೀವ ಹೋಗ್ಬಿಡ್ತಿತ್ತು, ಹಾಕಿದ್ರು ಜೀವ ಹೋಗ್ತಿತ್ತು ಅದರದ್ದು, ಜೀವ ಉಳಿಸಿದ ಜೀವನ, ಆದ್ದರಿಂದ ಜೀವಂತವಿರೋ ಪಕ್ಷಿ ಅವನಿಗೆ ಸೇರಬೇಕಾದದ್ದು ಅಂತ ಹೇಳ್ತಾನೆ. ಆಗ ದೇವದತ್ತ ಹಾರಾಡ್ಬಿಡ್ತಾನೆ, ಪಾರ್ಶಾಲಿಟಿ ಇದು, ರಾಜನ ಮಗನೇ ಆದ್ದರಿಂದ ತೀರ್ಮಾನ ಅವನ ಪ್ರಕಾರ ಕೊಟ್ಟರು ಅಂತ ಹೇಳಿ ಅವನು ಸಂಕಟ ಆಗಲಿ ಹೋಗ್ಬಿಡ್ತಾನೆ, ಜಗಳಾಡ್ಕೊಂಡು ಹೋಗ್ತಾನೆ. ಕೊನೆವರೆಗೂ ದೇವದತ್ತ ತನ್ನ ದ್ವೇಷ ಸಾಧಿಸಿದ ಸಿದ್ಧಾರ್ಥನ ಜೊತೆಗೆ, ಆ ಹುಡುಗನಾಗಿದ್ದಾಗಿಂದ ತಮ್ಮ ಹುಡುಗರಿಗೆ ಉಳಿದು ಬಾಕಿ ಇದ್ದಂಥ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದ ಅವ್ರು ಹೇಳೋನು, ನೀವು ಇವನು ಹಿಂದೆ ಹೋಗಬೇಡಿ, ಸನ್ಯಾಸಿ ಆಗಿಬಿಡ್ತಾನವನು, ಅವನು ಹೆಂಗೂ ರಾಜ ಆಗೋನಲ್ಲ, ನೋಡಿ ಅವನ ಲಕ್ಷಣ ಹೇಗಿದೆ ಅಂತ ಹೇಳಿ ಟೀಕೆ ಮಾಡ್ತಿದ್ದ.

0: Sarang 107.8 FM.
1: ಇದು ಬಹಳ ಹಿಂದಿನ ಕತೆ, ಬಿಟ್ಟು ಹೇಳೋದು ನಾನು ಅದನ್ನ. ಮಾಯಾದೇವಿ ತೀರ್ಕೊಂಡು 3 ದಿವಸಕ್ಕೆ ಸುದ್ದಿ ಬರ್ತದೆ. ಅವನು ತರಬೇಕು ಅಂದಿರ್ತಾನಲ್ಲ ಕರುಣಾ ಮತ್ತು ತಾಯಿನ, ಇಲ್ಲಿ ತರಬೇಕು ಅಂದಿರ್ತಾನಲ್ಲ, ಕರುಣಾ ಸತ್ತು ಹೋಗಿರ್ತೆ. ಆಕೆ ಮಾಯಾದೇವಿ ಸತ್ಲು ಅಂತ ಸುದ್ದಿ ಕೇಳಿದ ತಕ್ಷಣ ಇವರೆಲ್ಲ ಅಳತಾ ಇರ್ತಾರೆ. ಕರು ಅಲ್ಲೇ ನಿಂತಿರುತ್ತಂತೆ, ಅದು ಕಣ್ಣೀರು ಹಾಕ್ತದಂತೆ. ಅದು ಕವಿ ಹೃದಯ ಇರಬೇಕು ಬರೆದವ್ರದ್ದು, ಮತ್ತೆ ಬೇರೆ ಕಣ್ಣೀರು ಹಾಕ್ತದೆ, ಊಟ ಮಾಡೋದು ಬಿಟ್ಬಿಡ್ತದೆ. ಒಂದು ವಿಚಿತ್ರ ಘಟನೆ ಆಗೋದು, ಅಲ್ಲಿ ಚಿರತೆಗಳೇ ಇಲ್ಲ. ಆದರೆ ಒಂದು ದಿವಸ ಚಿರತೆ ಬಂದು ನಿಶಕ್ತವಾಗಿ ಕೂತಿದ್ದಂಥ ಕರುಣಾನ ಮೇಲೆ ಬಿದ್ದು ಕರುಣ ಕೊಂದು ಹೋಗ್ಬಿಡ್ತದೆ, ಕರುಣ ಸತ್ತೋಯ್ತು. ಅದು ಸಿಂಬಾಲಿಕ್ ಆಗಿ ಅಂತ ತಗೋಬೇಕಂತ, ಸಾಂಕೇತಿಕವಾಗಿ ಕರುಣೆಯ ಸಮುದ್ರ ಆದಂಥ ಮಾಯಾದೇವಿ ಸತ್ತಾಗ ಕರುಣ ಅನ್ನೋ ಕರು ಕೂಡ ಹೋಯಿತು ಅಂತ ಅಲ್ಲಿ ಒಂದು ಅದಕ್ಕೊಂದು ಸಮಾಧಿ ಮಾಡ್ತಾರೆ. ಅಲ್ಲಿ ಮುಂದೆ ಹೋದಾಗ ಕೂಡ ಪ್ರತಿ ಸಲ ಸಿದ್ಧಾರ್ಥ ರುಂಬಿಣಿಗೆ ಹೋದಾಗ ಆ ಸಮಾಧಿ ಮುಂದೆ ಕೂತ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಇವನು ಅನ್ಯ ಮನಸ್ಕತೆಯನ್ನು ನೋಡಿದಂಥ ರಾಜ ಏನಂತಾನೆ, ಇವನು ರಿಪೇರ್ ಮಾಡೋದು ಹೇಗೆ ಮನಸ್ಸನ್ನು, ಮತ್ತು ಉತ್ಸಾಹ ಮಾಡೋದು ಹೇಗೆ? ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅವತ್ತಿಂದ ಇವತ್ತಿನವರೆಗೂ ಮದುವೆ ಮಾಡಿಬಿಡಿ, ಅದೇ ತಾನೇ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಮದುವೆ ಮಾಡಿಬಿಡಿ ಅಂತಾರೆ. ಮದುವೆ ಮಾಡಬೇಕು, ಹಾಗಾದರೆ ಮದುವೆ ಮಾಡಿ ಹೊಸ ಚೈತನ್ಯ ಬರ್ತದೆ ಆಗಲಿ, ಯಾರು ಮಾಡಬೇಕು ಹುಡುಕಾಡ್ತಾರೆ. ಒಂದು ಕಾರ್ಯಕ್ರಮ ಇರ್ತದೆ, ಕಾರ್ಯಕ್ರಮದಲ್ಲಿ ಗಿಫ್ಟ್ ಕೊಡೋದು, ಅದು ಒಂದು ವಿಚಿತ್ರ ಪದ್ಧತಿ, ಅದು ಹೆಂಗೋ ಗೊತ್ತಿಲ್ಲ ನನಗದು. ಇವ ರಾಜಕುಮಾರ್ ಎಲ್ಲರಿಗೂ ತನಗೆ ಕೊಡೋಂಥ ಕಾಣಿಕೆ ಕೊಡಬೇಕು. ಅಲ್ಲಿರುವಂಥ ಎಲ್ಲ ಹುಡುಗಿಯರು ಬರ್ತಾರೆ, ಅಲ್ಲಿ ಸುತ್ತಮುತ್ತಲಿರುವಂಥ ರಾಜರು ಅಥವಾ ದೊಡ್ಡ ಬಂದು ತಂದವರು ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಗಿಫ್ಟ್ ಕೊಡಬೇಕು. ಇವನ್ನೆಲ್ಲರಿಗೂ ಒಂದೊಂದು ಕಾಣಿಕೆ ಕೊಡ್ತಾನೆ. ಕೊನೆಗೆ ಯಶೋಧರೆ ಬರ್ತಾಳೆ, ಇವನು ಗಿಫ್ಟ್ ಎಲ್ಲ ಖಾಲಿಯಾಗಿ ಹೋಗಿದೆ, ಏನೂ ಇಲ್ಲ ಇವನ ಕಡೆಗೆ.

0: Radio Sarang 107.8 FM.
1: ಇವ್ರ ಕಡೆ ಯಾವ ಕಾರಣಕ್ಕೇನು ಇಲ್ಲ ಕೊಡೋದಕ್ಕೆ. ಯಶೋಧರೆ ಬಂದಾಗ ಆಕೆ ಕೇಳ್ತಾರೆ, ನನಗೇನಿಲ್ವಾ ಗಿಫ್ಟು ಅಂತಾರೆ. ಅವನು ನೋಡ್ತಾನೆ, ನನ್ನ ಕಡೆ ಯಾವುದೂ ಕಾಣಿಕೆ ಉಳಿದಿಲ್ಲಮ್ಮ, ಇರು ಒಂದು ನಿಮಿಷ ಇರು ಅಂತ ಕೈಯಲ್ಲಿ ಉಂಗುರ ತೆಗೆದು ಕೊಟ್ಬಿಡ್ತಾನಾಗೆ. ಮಂತ್ರಿ ಹೇಳ್ತಾರೆ, ಹಾ ಈಕೆನೆ ನೋಡಿ ಸರಿ ಆಯಿತು ಅಂತಾರೆ. ಆಕೆ ನೋಡೋಕ್ಕೂ ಬಹಳ ಸುಂದರವಾದ ಹುಡುಗಿ, ಅತ್ಯಂತ ಸಜ್ಜನ ಒಳ್ಳೆ ಗುಣಗೊಂಡಂಥ ಹುಡುಗಿ, ಪರಿಚಯದವರು. ಹೇಳಿದ್ನಲ್ಲ ಶುಕ್ಲೋದನನ ತಂಗಿಯ ಹೆಂಡತಿ ತಂಗಿ ಮಗಳಿಗೆ ಒಳ್ಳೆ ಮನೆತನ ಗೊತ್ತಿರೋದಿದೆ. ಆ ಗಂಡನಿಗೆ ದಂಡಪಾಣಿ ಅಂತಾರೆ ಅಂತ ಹೇಳಿದ್ರು, ದಂಡಪಾಣಿ ಅಂತಿದ್ರು ಮತ್ತು ಸುಪ್ರಬುದ್ಧ ಅಂತಿದ್ರು. ವಿಚಿತ್ರ ಪ್ರಸಂಗ ಏನು ಬಂತು ಅಂದರೆ, ಅವ್ರು ಒಪ್ಕೊಂಡ್ರು, ಸಿದ್ಧಾರ್ಥ ಆಗ್ತೀವಿ ಅಂದ್ರೆ ಒಳ್ಳೇದಾಯ್ತಲ್ಲ, ರಾಜನ ಮಗ ಒಪ್ಕೊಡ್ಬೋದು ನನ್ನ ಮಗಳನ್ನ ಅಂತ ಅಂದ್ಕೊಂಡ್ರು. ಆದರೆ ಅವನ ಮನೇಲಿ ಪದ್ಧತಿ ಏನಿತ್ತು ಅಂದರೆ, ಸ್ವಯಂವರ ಥರ ಮಾಡಬೇಕು. ಯುದ್ಧ ವಿದ್ಯೆಗಳಲ್ಲಿ ಯಾವನು ಬಲಶಾಲಿ ಆಗಿದ್ದಾನೆ ಅವನಿಗೆ ಮಾತ್ರ ಕೊಡಬೇಕು. ಒಂದು ನಮ್ಮಲ್ಲಿ ಒಂದು ಕಾಂಪಿಟೇಷನ್ ಇದೆ, ಸ್ಪರ್ಧೆ ಇದೆ, ಆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಕೊಡಬೇಕು ಅಂತ. ಶುದ್ಧೋಧನ ಅಂದ, ಅಯ್ಯೋ ಅಂದ, ವಿಚಾರ ಮಾಡೋ ಸ್ಪರ್ಧೆ ಇದೆ, ನನ್ನ ಮಗನೇ ಫಸ್ಟ್ ಬರ್ತಾನೆ. ಇವನು ಬಾಣ ಬಿಲ್ಲು ಬಿಡೋದು ಬಿಟ್ಟೇ ಬಿಟ್ಟಿದೆ, ನಾನು ಮಾಡಲ್ಲ. ಇವನು ಬಾಣ ಬಿಲ್ಲು ಬಿಡುವಂಥ ಕೆಲಸ ಯುದ್ಧ ಕಲೆ ಹೆಂಗೆ ಮಾಡ್ತಾನೆ? ಕರೆದು ಕೇದಂತೆ, ನೋಡಪ್ಪ ಆ ಹುಡುಗಿ ನಿಮ್ಮ ಮದುವೆ ಮಾಡಬೇಕು ಅಂತ ಮಾಡಿದ್ದೀವಿ, ಅಲ್ಲಿ ಸ್ಪರ್ಧೆ ಇದೆಯಲ್ಲೋ. ಏನು ಸ್ಪರ್ಧೆ? ಬಾಣ ಬಿಡಬೇಕು, ಖಡ್ಗ ಯುದ್ಧ ಇರುತ್ತೆ, ಕುದುರೆ ಹತ್ತೋದೆಲ್ಲ ಇರ್ತದೆ, ನಿನಗೆ ಇಷ್ಟ ಇದೆಯಾ ಅಂತ. ಅಯ್ಯೋ ನಾನು ಮಾಡ್ತೀನಿ ಅಂತ, ನಾನು ಮಾಡ್ತೀನಿ. ಆ ಹುಡುಗಿ ಮದುವೆ ಆಗೋ ಸೆಕೆಂಡ್ರಿ, ನಾನು ಮಾಡ್ತೀನಿ ಇದು, ನನಗೇನು ಅಳಬುರ್ತನ ಇಲ್ಲ, ನನಗೆ ಅದು ಇಷ್ಟ ಇಲ್ಲ ಅಷ್ಟೇ, ಅದೆಲ್ಲ ಮಾಡ್ತೀನಿ ಅಂದ. ಹಂಗಾರೆ ಮಾಡು ಒಂದು. ಹೋದ್ರು ಸ್ಪರ್ಧೆಗೆ, ದೇವದತ್ತ ಹೋದ, ಇನ್ನೊಂದಿಷ್ಟು ಜನ ರಾಜಕುಮಾರರು, ಇನ್ನಿಷ್ಟು ಜನ ಹುಡುಗರು ಹೋದರು. ಅದು ಸ್ಪರ್ಧೆ ನಡೀತಾ ಇತ್ತು. ಆ ಹೋದಾಗ ಅಪ್ಪ ಬೇಡ್ಕೋತಾನೆ ದೇವರಿಗೆ, ಮಹಾರಾಯ ನನ್ನ ಮಗ ಗೆಲ್ಲಪ್ಪ, ನನಗಂತೂ ನಂಬಿಕೆ ಇಲ್ಲ ಗೆಲ್ತಾನೆ ಅಂತ. ಯಾಕಂದರೆ ಇವ್ರು ಅಲ್ಲಿ ಹೋಗಿ ವಿಚಾರ ಮಾಡೋನು, ಬಾಣ ಬಿಡ್ಬೇಕಾದ್ರೆ ವಿಚಾರ ಮಾಡೋ ಬೇಕು ಇವನು, ಹೆಂಗಾಗ್ತದೆ ಅಂತ. ಆದರೆ ಸಿದ್ಧಾರ್ಥ ಹೇಳ್ತಾನೆ, ನಾನು ಗೆದ್ದುಕೊಂಡೇ ಬರ್ತೀನಿ, ಚಿಂತೆ ಮಾಡಬೇಡ ಅಂತ. ಆ ಗೆಲ್ಲೋದನ್ನು ನಾಳೆ ಗಮನಿಸೋಣ. ನಮಸ್ಕಾರ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ. ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಪ್ರಶ್ನೆಯನ್ನು ಕೇಳಬೇಕು, ಉತ್ತರವನ್ನು ಕೊಡಬೇಕು. ಸೊ ಎಲ್ಲದರ ಮಧ್ಯೆ ಎಸ್ ಜಾನಕಿ ಅವರು, ಎಸ್ ಜಾನಕಿ ಅನ್ನುವಂಥ ಹೆಸರು ಒಂದು ಎಷ್ಟು ಪ್ರಸಿದ್ಧ ಅಂತ ಹೇಳಿದರೆ, ಯಾರಾದರೂ ಏನು ಹಾಡಿದರೂ ಕೂಡ ನಾವು ಹೇಳೋದಿದೆ ಇದಾನೆ ಬಾರೇಮೇಲೆ ಎಸ್ ಜಾನಕಿ ಅಂತ. ಸೊ ಆ ರೀತಿಯಲ್ಲಿ ಹಾಡನ್ನು ನಾವು ಯಾರಿಗಾದರೂ ಒಂದು ಹೋಲಿಕೆ ಮಾಡ್ತೇವೆ ಅಂತ ಹೇಳಿದರೆ ಅದು ಎಸ್ ಜಾನಕಿ ಅವರಿಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ವಿ. ಅದರಲ್ಲೂ ಕೂಡ ಅವರು ಬೇರೆ ರಾಜ್ಯದವರು, ಬೇರೆ ಭಾಷೆಯವರಾದರೂ ಕೂಡ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಡಿದಂಥ ಹಾಡುಗಳು ಎವರ್ ಗ್ರೀನ್ ಅಂತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಹಾಡು ಅಂತ ಹೇಳಿದರೆ, ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹಾಡು ಅಂತ ಹೇಳಿದರೆ ಅದೊಂದು ಎಲ್ಲವೂ ಕೂಡ ಹೊಸ ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡಿದಂಥ ಹಾಡುಗಳೇ ಎಸ್ ಜಾನಕಿ ಅವರು ಹಾಡಿರುವಂಥದ್ದು. ಈ ಮೂಲಕ ಅವರಿಗೆ ಒಂದು ಭಾವಪೂರ್ಣವಾದಂಥ ನುಡಿನಮನವನ್ನು, ಶ್ರದ್ಧಾಂಜಲಿಯನ್ನು ಈ ಮೂಲಕ ಸಲ್ಲಿಸ್ತಾ, ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತಾ ಇರುವಂಥದ್ದು ಕೂಡ ಎಸ್ ಜಾನಕಿ ಅವರ ಬಗ್ಗೆನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ನೀವು ನಿಮಗೆ ಅನೇಕ ಹಾಡುಗಳು ನೆನಪಾಗ್ಬೋದು. ನೀವು ನಿಮಗೆ ಇಷ್ಟವಾದಂಥ ಎಸ್ ಜಾನಕಿ ಅವರ ಹಾಡನ್ನು ನೀವು ನನಗೆ ಕಾಲನ್ನು ಮಾಡಬೇಕು, ನೀವು ಹಾಡನ್ನು ಹಾಡಬೇಕು. ಅದರ ಜೊತೆಗೆ ನಾನು ಅವರು ತುಳುವಲ್ಲಿ ಹಾಡಿದಂಥ ಬೇರೆ ಬೇರೆ ಹಾಡುಗಳನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಹೋಗ್ತೇನೆ. ನೀವು ನಿಮಗೆ ನೆನಪಾಗುವಂಥ, ಇಷ್ಟವಾಗುವಂಥ ಯಾವುದೇ ಹಾಡುಗಳನ್ನು ಕೂಡ ನೆನಪು ಮಾಡ್ಬೋದು, ನೀವು ಹಾಡ್ಬೋದು ಅನ್ನೋದನ್ನು ನಿಮ್ಮಲ್ಲಿ ಹೇಳ್ತಾ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ನೆನಪಾಗುವಂಥ ಒಂದು ಸುಂದರವಾದಂಥ ಹಾಡನ್ನು ನೀವು ಕೂಡ ನೆನಪು ಮಾಡಿಕೊಂಡು ಹಾಡಿ ಹೇಳಿ ಅನ್ನೋದನ್ನು ಹೇಳ್ತಾ, ಮೊದಲು ನಾನು ನಿಮ್ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಎಸ್ ಜಾನಕಿ, ಎಸ್ ಅನ್ನುವಂಥದ್ದು ಬಹಳ ಫೇಮಸ್ ಆದಂಥ ಒಂದು ಅವರ ಹೆಸರಿನಲ್ಲಿರುವಂಥ ಇನಿಷಿಯಲ್. ಈ ಎಸ್ನ ಫುಲ್ ಫಾರ್ಮ್ ಏನು ಅಂತ, ಎಸ್ ಅಂದರೆ ಏನು ಅಂತ ನಾನು ನಿಮ್ಮತ್ರ ಕೇಳ್ತಾ ಇರುವಂಥದ್ದು. ಸೊ ಆಲೋಚನೆ ಮಾಡ್ತಾ ಇರಿ, ಉತ್ತರ ಗೊತ್ತಾದರೆ ನನಗಂತೂ ಕಾಲನ್ನು ಮಾಡಿ ಹೇಳಿ. ಅದಕ್ಕಿಂತ ಮುಂಚೆ ಒಂದು ಹಾಡು, ಅಪ್ಪೆ ಮನಸ್ಸು ಬಂಗಾರ. ಸೊ ಅಪ್ಪೆ ಮನಸ್ಸು ಬಂಗಾರ, ಇದು ಬೈಯಮಲ್ಲಿಗೆ ಸಿನಿಮಾದ ಹಾಡು, ತುಳುವಿದು. ಈ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ನೀವು ಕೂಡ ಹಾಡನ್ನು ನೆನಪು ಮಾಡಲಿಕ್ಕೆ ತಯಾರಾಗಿದ್ದೀರಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ, ಒಂದು ಪ್ರಶ್ನೆಯನ್ನು ಕೂಡ ಹೇಳಿದ್ದೆ, ಎಸ್ ಜಾನಕಿ ಅವರ ಎಸ್ ಅನ್ನುವಂಥ ಅದರ ಎಸ್ ಫುಲ್ ಫಾರ್ಮ್ ಏನು ಅಂತ. ಸೊ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು. ಹಾಗೆ ಅನ್ನೋದ್ರ ಜೊತೆಗೆ ನಾನು ನಿಮ್ಮ ಹತ್ರ ಹೇಳಿದ್ದೆ, ನಿಮ್ಗೆ ಯಾವುದಾದ್ರೂ ಎಸ್ ಜಾನಕಿ ಅವರ ಹಾಡು ಈ ಹೊತ್ತು ನೆನಪಾಗುತ್ತೆ ಅಂತ ಹೇಳಿ. ನಿಮ್ಗೆ ಇಷ್ಟವಾದಂಥ 10,000 ಹಾಡುಗಳಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಅಂತ, ಒಂದು 32,000 ಹಾಡು ಇರ್ಬೋದು ಅವ್ರದ್ದು. ಸೊ ಯಾವುದು ನಿಮ್ಮ ಫೇವ್ರೆಟ್ ಇದ್ದಾರೆ, ನನಗೆ ಯಾವುದೆಲ್ಲ ಸಿಕ್ಕಿದೆ ಅದನ್ನು ಈ ಹೊತ್ತು ಪ್ಲೇ ಮಾಡುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೇನೆ. ಹಾಗೆ ನಾನು ಕೇಳಿದಂಥ ಪ್ರಶ್ನೆಗೆ ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಕಾಲನ್ನು ಮಾಡಿ ಅಥವಾ ಹಾಡನ್ನು ಹಾಡಲಿಕ್ಕಿದ್ರೆ ಎಸ್ ಜಾನಕಿ ಅವರನ್ನು ನೆನಪು ಮಾಡಿಕೊಳ್ಳುವಾಗ, ಈ ಹಾಡು ನನಗೆ ತುಂಬ ಇಷ್ಟ ಎಸ್ ಜಾನಕಿ ಅವರದು, ಈ ಹಾಡನ್ನು ನಾನು ಹಾಡ್ತೇನೆ ಅಂತ ಹೇಳಿದರೆ, ಅಥವಾ ಹಾಡಿನ ಬಗ್ಗೆ ಹೇಳ್ತೇನೆ ಅಂತ ಹೇಳಿದರೆ, ಅಥವಾ ಎಸ್ ಜಾನಕಿ ಅವ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದರೆ, ಖಂಡಿತವಾಗಿಯೂ ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ. ಎಸ್ ಜಾನಕಿ ಅವರು 1938 ಏಪ್ರಿಲ್ 23 ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಬಾಲ್ಯದಲ್ಲಿ ಸಂಗೀತದ ಬಗ್ಗೆ ಅಪಾರವಾದಂಥ ಆಸಕ್ತಿ ಅವರಿಗೆ ಇತ್ತು. ತನ್ನ ಪರಿಶ್ರಮ ಇದರಿಂದಾಗಿ ಅವರ ಕಂಠದ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಅವರು ಮಾಡ್ತಾರೆ. ಅವರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ. ಒಂದು ವಿಷಯ ಹೇಳ್ಬೇಕು.
0: ಖಂಡಿತ.
1: ಎಸ್ ಜಾನಕಿ ಅವರ ಅಗಲಿಕೆಗೆ 1 ದಿವಸ ಮುಂಚೆ ನನ್ನಮ್ಮ ಸಿಕ್ಕಿದ್ರು. ಇವತ್ತು 3ನೇ ದಿವಸ ಆಯ್ತು. ಎಲ್ರಿಗೂ ಸಾರಂಗಿನವರಿಗೆಲ್ಲ ಕೇಳಿದವರಿಗೆ ಬಂದು ಬರಗದವರಿಗೆಲ್ಲ ಗೊತ್ತಾಗ್ಬೇಕು, ಅದಕ್ಕೆ ನಾನು ಹೇಳಿದ್ದು. ಆದ್ರೆ ಅವರು 1 ದಿವಸ ಮುಂಚೆ ಹೋದ್ರು, ಇವರು 1 ದಿವಸ ಹಿಂದೆ ಹೋದ್ರು. ಆದ್ರೆ ಪ್ರಾಯದಲ್ಲಿ ಎಸ್ ಜಾನಕಿಯವರು ನನ್ನಮ್ಮನಿಗೆ ಅಕ್ಕ ಆಗಿರ್ಬಹುದು, 2 ವರ್ಷ ದೊಡ್ಡವರಾಗಿರ್ಬಹುದು. ಮತ್ತೊಂದು ಏನಂದ್ರೆ, ನನಗೆ ನನ್ನ ತಾಯಿಯ ಬಗ್ಗೆಯೂ ಒಂದು ಹಾಡು, ಮತ್ತೆ ಎಸ್ ಜಾನಕಿ ಅವರ ಧ್ವನಿಯದ್ದು ಒಂದು ಹಾಡು, ತಾಯಿ ಇದು ಅಮ್ಮ ಎಂದರೆ ಮೈ ಮನವೆಲ್ಲ, ಈ ಹಾಡು ಉಂಟಲ್ವಾ, ಕೇಳಬೇಕಂತ ಇದ್ದೆ. ನೀವು ಪ್ರಸಾರ ಮಾಡುವುದಿಲ್ಲ ಅಂತ ಕಾಣ್ತದೆ.
0: ಮಾಡುವ ಮಾಡುವ, ನೀವು ಹೇಳಿದ್ಮೇಲೆ ಒಂದು ಹಾಡು.
1: ಅದು ತಾಯಿಗಿಂತ ದೇವರಿಲ್ಲ ಚಿತ್ರದ್ದು. ಅದು ನನಗೆ ಅದು ಅಮ್ಮನ ನೆನಪು ಬರ್ತದೆ, ಅವರ ನೆನಪು ಇಬ್ಬರು ಬರ್ತದೆ. ಮತ್ತೆ ಅವರು ಹಾಡಿದ ಕೆಲವು ಹಾಡು ಹೇಳ್ತೀನಿ, ಒಂದು 4-5. ನಾ ಮೆಚ್ಚಿದ ಹುಡುಗ ಚಿತ್ರದ ಟೈಟಲ್ ಸಾಂಗ್, ನೀ ಮೀಟಿದ ನೆನಪೆಲ್ಲ, ಮತ್ತೆ ಅದು ಆ ಹಾಡು, ಮತ್ತೆ ತಾಯಿಯ ತಂದೆಯ, ಓ ಅಯ್ಯ ಅಮ್ಮಯ್ಯ, ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ, ಮತ್ತೆ ಇದು ನನ್ನನ್ನು ತುಂಬಾ ಪ್ರೀತಿಸುವ, ಮತ್ತೆ ಹೋಗಿಲಿ ಕ್ಷೇಮ, ಇಂಥ ಹಾಡು ಎಲ್ಲ ಅದು ನನಗೆ ಮರೆಯಲಿಕ್ಕೆ ಆಗದ್ದು. ನಾನು ತುಂಬಾ ಅದೇ, ನಾವು ಶೋಕದಲ್ಲಿದ್ದೇವೆ, ಬೇಸರದಲ್ಲಿದ್ದೇವೆ, ಆದ್ರೂ

0: ಒಂದು ಮಾತಾಡುವಂತ ಆಯ್ತು ಅಷ್ಟೇ.
1: ಓಕೆ, ಖಂಡಿತ ಖಂಡಿತ ಖಂಡಿತ ಖಂಡಿತ. ಇಸ್ಮಾಯಿಲ್ ಕಲ್ಲಾಡಿ ಅವರು ನಮಗೆ ಕರೆಯನ್ನ ಮಾಡಿದ್ರು, ಅವರು ಅವರ ತಾಯಿಯ ಅಗಲಿಕೆಯನ್ನು ನಮಗೆ ಹೇಳಿದರು. ಸೊ ಈ ಮೂಲಕವಾಗಿ ಅವರ ತಾಯಿಯ ಅಗಲಿಕೆ ಕೂಡ ನಾವು ಈ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಆ ದುಃಖವನ್ನು ಭರಿಸುವಂಥ ಶಕ್ತಿ ನಿಮ್ಮ ಏನು ಕುಟುಂಬಕ್ಕೆ ದೇವರು ಕರುಣಿಸಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇಸ್ಮಾಯಿಲ್ ಕಲ್ಲಾಡಿ ಅವರೇ, ಅವರು ಒಂದು ಹಾಡನ್ನು ಕೂಡ ಹೇಳಿದರು, ಆ ಹಾಡನ್ನು ನಾನು ಸಾಧ್ಯವಾದರೆ ಇವತ್ತು ಪ್ಲೇ ಮಾಡ್ತೇನೆ. ಹಾಗೆ ನಿಮ್ಮ ಹತ್ರ ಕೂಡ ಹೇಳಿದ್ದೆ ನಾನು, ಎಸ್ ಜಾನಕಿ ಅವರ ಎಸ್ ಇದರ ಫುಲ್ ಫಾರ್ಮ್ ಏನು, ಹಾಗೆ ನಿಮ್ಗೆ ಇಷ್ಟವಾದಂಥ ಹಾಡು ಯಾವುದಾದ್ರೂ ಇದ್ದರೆ ನೀವು ಖಂಡಿತವಾಗಿಯೂ ಹೇಳ್ಬೋದು ಅಂತ ಒಬ್ಬರು ಕಾಲರ್ ಇದ್ದಾರೆ. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡುವುದರ ಮೂಲಕ ಎಸ್ ಜಾನಕಿಯವರ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದರೆ, ಅಥವಾ ಯಾವುದಾದ್ರೂ ಹಾಡು ನಿಮಗೆ ನೆನಪಾಗ್ತಿದೆ ಅಂತ ಹೇಳಿದರೆ, ಅಥವಾ ಯಾವುದಾದ್ರೂ ಒಂದು ಕಾರಣಕ್ಕಾಗಿ ನನಗೆ ಈ ಹಾಡು ತುಂಬ ಇಷ್ಟ ಅಂತ ಹೇಳಿದರೆ, ಅಥವಾ ಏನಾದರೂ ಬೇರೆ ಸಂಗತಿಗಳನ್ನು ನಿಮಗೆ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದರೆ ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಅವರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ
2: ಸರ್, ನಾನು ಸಿಟಿ
1: ಚಂದ್ರಶೇಖರ್ ಅವರು. ಏನು ಹೇಳ್ತೀರಿ, ಹೇಳಿ ಹೇಳಿ ಹೇಳಿ ಸರ್, ಹೇಳಿ.
2: ಎಸ್ ಜಾನಕಿ ಅವರು ದಕ್ಷಿಣ ಭಾರತದ ಹಿನ್ನೆಲೆ ಗಾಯಕರುಗಳು ಮಹಾಶ್ರೇಷ್ಠರು. ಎಲ್ಲಾ ತರದ ಗೀತೆಗಳನ್ನ ಹಾಡಿದ್ದಾರೆ. ಅವ್ರ ಕಂಠ ಯಾವ ತರ ಅಂದ್ರೆ ಮಕ್ಕಳ ತರನು ಆಡ್ತಾರೆ, ವಯಸ್ಕರ ತರನು ಆಡ್ತಾರೆ, ಮತ್ತೆ ಮುದುಕರ ತರನು ಆಡ್ತಾರೆ. ಎಲ್ಲಾ ತರದ್ದು ಹೊಂದಾಣಿಕೆ ಮಾಡ್ಕೊಂಡು ಆಡ್ತಾರೆ. ಭಕ್ತಿ ಗೀತೆಗಳಿದೆ, ಭಾವಗೀತೆ ಭಕ್ತಿಗೀತೆಗಳಿದೆ, ಚಿತ್ರಗೀತೆಗಳಿದೆ, ಎಲ್ಲಾ ಭಾಷೆಗಳು ಆಡಿದೆ. ಕನ್ನಡದಲ್ಲಿ ಒಳ್ಳೊಳ್ಳೆ ಚಿತ್ರ ಆಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ, ಮಹಿಷಾಸುರ ಮರ್ದಿನಿ ಅಂತ ಒಂದು ಚಿತ್ರ ಇದೆ, ಅದರಲ್ಲಿ ರಾಜ್ಕುಮಾರ್ ಜೊತೆ ಪ್ರಥಮ ಬಾರಿಗೆ ಆಡಿದ್ದಾರೆ. ರಾಜ್ಕುಮಾರ್ ಹಿನ್ನೆಲೆ ಗಾಯಕರು ಫಸ್ಟ್ ಆ ಫಿಲಮ್ ಅಲ್ಲಿ. ಹಂಗಾಗಿ ಆಡಿದ್ದಾರೆ, ಮತ್ತೆ ಒಳ್ಳೊಳ್ಳೆ ಇದಾಡಿದ್ದಾರೆ. ಮತ್ತೆ ಅದವರು ಅವ್ರ ಕಂಠ ಇದೆಯಲ್ಲ, ಅದೊಂಥರ ಧ್ವನಿ ಮಾದರಿ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಅವರು ಸಾಮಾನ್ಯ ತಮಿಳು ತೆಲುಗು ಆಂಧ್ರಪ್ರದೇಶದಲ್ಲಿ ಹುಟ್ಟಿದ್ರು ಕನ್ನಡದ ತರನೇ ಕಾಣ್ತಾ ಇದ್ರು, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರು ತೆಲುಗರು ಅಂತ ಅನ್ನಿಸ್ತಿರ್ಲಿಲ್ಲ ಅವ್ರು ನೋಡಿದ್ರೆ. ಒಳ್ಳೆ ಸಂಪ್ರದಾಯ ಆಗಿ ಸರಳ ವ್ಯಕ್ತಿತ್ವ, ಸರಳವಾಗಿದ್ರು. ಮೈಸೂರಲ್ಲಿ ಇರ್ತಿರೋ ಅನ್ನೋದು ವಿಶೇಷ ನಮ್ಗೆ, ಹೆಮ್ಮೆ ನಮ್ಗೆ. ನಮ್ಮ ಕೊನೆ ದಿನಗಳ ಮೈಸೂರಲ್ಲಿ ಕಳೆದ್ರು, ಮೈಸೂರು ಬಹಳ ಇಷ್ಟ, ಮೈಸೂರು ಬಹಳ ಗೊತ್ತಿದ್ರು ಅಂತ ನಮ್ಗೆ ಈಗ ಗೊತ್ತಾಯ್ತು. ಅಂದ್ರೆ ಒಂಥರ ಪ್ರತಿಮ ಕಲಾ ಇದು ಹಿನ್ನೆಲೆ ಗಾಯಕರು. ಅವ್ರ ಅಗಲಿಕೆ ಬಹಳ ಚಿತ್ರರಂಗಕ್ಕೆ ನಮ್ಮ ಅಭಿಮಾನಿಗಳಿಗೆ ಇದಾಗಿದೆ, ನಷ್ಟ ಆಗಿದೆ. ಅವ್ರದ್ದು ಹೇಮಾವತಿ ಒಂದು ಚಿತ್ರ ಇದೆ, ಅದರಲ್ಲಿ ಒಂದು ಹಾಡು ವಿಶೇಷವಾದ ಹಾಡು ಆಡಿದ್ರು ಶಿವ ಎನ್ನದ ನಾಲಿಗೆ ಏಕೆ, ಶಿವನ ಒಳಿದು ಜೀವ ಇನ್ನಾಕೆ ಅಂತ ಒಂದು ಹಾಡಿದೆ.
1: ನೋಡು ಸರ್, ನಾನು ಪ್ರಯತ್ನ ಮಾಡ್ತೇನೆ.
2: ವಿಶೇಷ ಶಾಸ್ತ್ರೀಯ ಸಂಗೀತ ದಾಟಿಲಿ ಚೆನ್ನಾಗಿದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸುಶಾಂತ್.
2: ಹಾಡುಗಳು ಆಡಿದೆ.
1: ಓಕೆ, ಬಹಳ ಚೆನ್ನಾಗಿ ವಿಷಯಗಳನ್ನು ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಶ್ರೀ ಚಂದ್ರಶೇಖರ್ ಅವರು ಕಾಲನ್ನು ಮಾಡಿದರು, ಅನೇಕ ವಿಷಯಗಳನ್ನು ಎಸ್ ಜಾನಕಿ ಅವರ ಬಗ್ಗೆ ಹೇಳಿದರು. ನೀವು ಕೂಡ ನಿಮಗೂ ಕೂಡ ಏನಾದರೂ ಹೇಳಲಿಕ್ಕಿದ್ರೆ, ಎಸ್ ಜಾನಕಿ ಅವರು ನಿಮ್ಗೆ ಇಷ್ಟವಾದಂಥ ಹಾಡಿನ ಬಗ್ಗೆ ಮಾತಾಡಲಿಕ್ಕಿದ್ರೆ, ಖಂಡಿತವಾಗಿಯೂ ನೀವು ಕಾಲನ್ನು ಮಾಡಿ ನೀವು ಮಾತಾಡಿ ಅನ್ನೋದನ್ನು ಹೇಳ್ತಾ ಮತ್ತೊಂದು ಹಾಡು ನಿಮಗೋಸ್ಕರ ತುಳುವಿನಲ್ಲಿರುವಂಥ ಹಾಡು ಎಸ್ ಜಾನಕಿ ಅವ್ರದ್ದು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ ಎಸ್ ಜಾನಕಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮ್ಗೆ ಇಷ್ಟವಾದಂಥ ಹಾಡು ಯಾವುದು ನೆನಪಾಗುವುದಾದರೆ ಕಾಲನ್ನು ಮಾಡಿ ಅಂತ. ಹಾಗೆ ಎಸ್ ಜಾನಕಿ ಅಂತೇಳಿ ಎಸ್ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದೆ. ಯಾರಿಗೆ ಅದು ಕೂಡ ಇದ್ದರೆ ನೀವು ಹೇಳ್ಬೋದು. 1957 ತಮ್ಮ ಗಾಯನ ಜೀವನವನ್ನು ಇವರು ಆರಂಭಿಸಿ ದಶಕಗಳ ಕಾಲ ನಿರಂತರವಾಗಿ ಹಾಡಿದಂಥ ಕಲಾವಿದೆ. ಇಷ್ಟವರೆಗೆ ಹಾಡಿದ್ದು ಸುಮಾರು 48,000 ಅಧಿಕ. 48,000 ಅಂತ ಹೇಳಿದರೆ ಸಣ್ಣ ಮಾತೇನ್ರಿ ಅಲ್ವಾ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ.
0: ನಮಸ್ತೆ ನಮಸ್ತೆ ಪಲ್ಲೆ ಮೇಡಮ್.
1: ನಮಸ್ತೆ ನಮಸ್ತೆ ನಮಸ್ತೆ.
0: ಓಕೆ ಪಲ್ಲೆ, ಓ ಇಷ್ಟ ಇರಿ, ವಾ ಸಾಂಗ್ ಇಷ್ಟ.
1: ದಂಪತಿಗೆ ಸವಾಲ್ದ?
0: ಓಕೆ.
1: ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ಬರುವ ದಾರಿ ಗೌರವ ತೋರಿ, ಅತ ಕೈಯ ಕಟ್ಟಿ ನಿಲ್ಲುವರೆಲ್ಲ.
0: ವೆರಿ ನೈಸ್, ಬಹಳ ಶೋಭ ಅಂತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಪತ್ತಿಗೆ ಸವಾಲ್ ಸಿನಿಮಾದ ಈ ಹಾಡನ್ನು ರತ್ನಾ ಶೆಟ್ಟಿ ನೆನಪು ಮಾಡಿಕೊಳ್ತಾರೆ. ಜಾನಕಿ ಅಂತ ಹೇಳಿದ ಈ ಹಾಡು ನನಗೆ ತುಂಬ ಇಷ್ಟ ಅಂತ. ಸೊ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ, ಹಾಡಲಿಕ್ಕಿದೆ ಅವರ ಬಗ್ಗೆ, ಜಾನಕಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕಿದೆ, ಖಂಡಿತವಾಗಿಯೂ ಕಾಲನ್ನು ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ಎಸ್ ಜಾನಕಿ ಅವರನ್ನ ಈ ಮೂಲಕವಾಗಿ ನೆನಪು ಮಾಡಿಕೊಳ್ಬೋದು ಅನ್ನೋದನ್ನು ನಿಮ್ಮಲ್ಲಿ ಹೇಳ್ತಾ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒರಿಯಾ, ತುಳು, ಕೊಂಕಣಿ ಸೇರಿದಂತೆ 20 ಭಾಷೆಗಳಲ್ಲಿ, ಜಪನೀಸ್ ಹಾಡುಗಳ ಭಾಷೆಯಲ್ಲೂ ಕೂಡ ಹಾಡಿದವರು ಅಂತ ನಾನು ಕೇಳಿದ್ದೆ. ಇದು ಅವರ ಒಂದು, ಅವರ ಧ್ವನಿಯೇ ಅವರ ಒಂದು ವಿಶೇಷವಾದಂಥ ಒಂದು ಎಸೆಟ್ ಅಂತ ನಾವು ಹೇಳ್ಬೋದು, ಅವರ ವೈಶಿಷ್ಟ್ಯ ಅಂತ ಹೇಳ್ಬೋದು. ಅವರು ಕೇವಲ ಹಾಡನ್ನು ಹಾಡ್ತಾ ಇರಲಿಲ್ಲ ಅಂತ, ಅವರು ಪಾತ್ರವಾಗ್ತಾ ಇದ್ರು ಹಾಡಿಗೆ ಅಂತ. ಅದರಲ್ಲಿ ಮುದ್ದು ಮಗುವಿನ ಧ್ವನಿಯೂ ಬರ್ತಾ ಇತ್ತು, ವೃದ್ಧೆಯ ನಡುಗುವ ಕಂಠವು ಕೂಡ ಬರ್ತಾ ಇತ್ತು, ನಗುವಿನ ಹಾಡು ಕೂಡ ಇತ್ತು, ತಾಯಿಯ ಮಮತೆ ಕೂಡ ಇತ್ತು, ಪ್ರೇಮಿಯ ಹೃದಯದ ನೋವು ಕೂಡ ಇತ್ತು. ಹೀಗೆ ವೈವಿಧ್ಯತ ರೀತಿಯಲ್ಲಿ ಭಾರತೀಯ ಚಿತ್ರ ಸಂಗೀತದಲ್ಲಿ ಅಪರೂಪವಾದಂಥ ಒಂದು ಛಾಪನ್ನು ಮೂಡಿಸಿದಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದರೆ ಅದು ಎಸ್ ಜಾನಕಿಯವರು ಅನ್ನೋದನ್ನು ನಾವೆಲ್ಲರೂ ಕೂಡ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ರಮೇಶ್ ಅರವಿಂದ್ ಸೇರಿದಂತೆ ಅನೇಕ ಕಲಾವಿದರ ಚಿತ್ರಗಳಲ್ಲಿ ಅವರು ಹಾಡಿದಂಥ ಹಾಡುಗಳು ಇಂದಿಗೂ ಕೂಡ ಬಹಳ ಜನಪ್ರಿಯ. ಹಂಸಲೇಖ, ಉಪೇಂದ್ರ ಕುಮಾರ್, ವಿಜಯಭಾಸ್ಕರ್, ರಾಜನ್ ರಾಜೇಂದ್ರ, ಇಳಯರಾಜ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕ ಸಂಗೀತಕ್ಕೆ ಅವರು ಜೀವವನ್ನು ತುಂಬಿದವರು ಕೂಡ ಹೌದು ಅಂತ. ಅವರ ಧ್ವನಿ ಇಲ್ಲದೆ ಕನ್ನಡ ಚಿತ್ರ ಸಂಗೀತದ ಇತಿಹಾಸವನ್ನು ಊಹಿಸುವುದು ಕೂಡ ಕಷ್ಟ. ಇಂದಿಗೂ ಕೂಡ ರೇಡಿಯೋ ಅಥವಾ ಇತರ ಮಾಧ್ಯಮಗಳಲ್ಲಿ ಅವರ ಹಾಡನ್ನು ಕೇಳಿದಾಗ ಕ್ಷಣ ಮಾತ್ರಕ್ಕೆ ನಾವು ಅದನ್ನು ಮೌನದಲ್ಲಿ ಕೇಳ್ತೀವಿ ಅಂತ. ಸಾಹಿತ್ಯವೂ ಹಾಗೆಯೇ, ಸ್ವರವೂ ಹಾಗೆಯೇ, ಎಲ್ಲವೂ ಕೂಡ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ನೀವು ಕೂಡ ಎಸ್ ಜಾನಕಿ ಅವ್ರನ್ನ ನೆನಪು ಮಾಡಿಕೊಳ್ಳಿ. ಈಗ ತಾನೇ ಇಸ್ಮಾಯಿಲ್ ಕಲಾಡಿಯವರು ಒಂದು ಹಾಡನ್ನು ನೆನಪು ಮಾಡಿಕೊಂಡ್ರು. ಅದಕ್ಕೋಸ್ಕರ ಆ ಹಾಡನ್ನು ಇವತ್ತು ನಾನು ಪ್ಲೇ ಮಾಡ್ತೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ದಿನ ಆರ್ಜಿ ಅಭಿಷೇಕ್. ಎಸ್ ಜಾನಕಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ, ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀವಿ, ನೀವು ಕೂಡ ಹಾಡುಗಳನ್ನು ಹಾಡ್ತಾ ಇದ್ದೀರಿ, ನಿಮ್ಗೆ ಇಷ್ಟವಾದಂಥ ಎಸ್ ಜಾನಕಿಯವರ ಹಾಡುಗಳನ್ನು ಹೇಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಕೂಡ ಮಾತಾಡಿ ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ, ಎಸ್ ಜಾನಕಿಯವರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾವತ್ತಿಗೂ ಕೂಡ ಎವರ್ ಗ್ರೀನ್ ಅಂತ ಹೇಳ್ತೀವಲ್ಲ, ಅಚ್ಚಳಿಯದೆ ಉಳಿಯುವಂಥ ಹಾಡುಗಳು ಅದು ಎಸ್ ಜಾನಕಿಯವರ ಹಾಡುಗಳು ಅಂತ ನಾವು ಹೇಳ್ಬೋದು. ಕೊನೆಯ ದಿನಗಳಲ್ಲಿ ಅವರು ಕರ್ನಾಟಕದ ಮೈಸೂರನ್ನು ಅವರ ನೆಲೆಯೂರನ್ನಾಗಿ ಮಾಡಿದರು. ಹಾಗೆ ಕನ್ನಡದ ಮಣ್ಣಿನಲ್ಲೇ ಅವರು ಇದ್ದರು. ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬರ್ತದೆ. ಎಸ್ ಜಾನಕಿ ಅವರಿಗೆ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಾರೆ. ಹಾಗೆಯೇ ಹಲವಾರು ರಾಜ್ಯಗಳ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 2013 ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಿದಾಗ ಅವರು ಅತ್ಯಂತ ವಿನಮ್ರವಾಗಿ ಅದನ್ನು ಸ್ವೀಕರಿಸದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಮೂಲಕವಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಬಂದಂಥ ಅವರಿಗೆ ದೊರೆತ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದಾದ್ರೂ ಇದ್ದರೆ ಅದು ಜನರ ಪ್ರೀತಿ ಅನ್ನೋದನ್ನು ಯಾವಾಗಲೂ ಅವರು ಹೇಳ್ತಾ ಇದ್ದವರು. ಸಂಗೀತಕಾರ ಹಾಗೂ ಅಭಿಮಾನಿಗಳ ಒಂದು ನೆನಪುಗಳಲ್ಲಿ ಇಳಯರಾಜವರು ಒಮ್ಮೆ ಹೇಳಿದರು, ಜಾನಕಿ ಅವರ ಧ್ವನಿಯಲ್ಲಿ ದೇವರು ವಾಸಿಸ್ತಾನೆ ಅಂತ. ನೋಡಿ ಅಂತ ಅದ್ಭುತವಾದಂಥ ಒಬ್ಬ ನಿರ್ದೇಶಕ ಹೇಳಿದಂಥ ಮಾತು. ಅನೇಕ ಸಂಗೀತ ನಿರ್ದೇಶಕರು ಅವರು ಒಮ್ಮೆ ಹಾಡಿದರೆ ಧ್ವನಿ ಮುದ್ರಣದ ಅಗತ್ಯವೇ ಇರುವುದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಅಂತ. ಈ ರೀತಿಯಲ್ಲಿ ನಮ್ಮ ಭಾರತೀಯ ಸಂಗೀತ ಲೋಕದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅದು ಆ ಧ್ವನಿ ಯಾವತ್ತೂ ಇರುತ್ತೆ. ಆ ಧ್ವನಿ ಎಂದಿಗೂ ಕೂಡ ಮೌನವಾಗುವುದಿಲ್ಲ. ಅದು ಪ್ರತಿ ರೇಡಿಯೋದ ಅಲೆಯಲ್ಲಿ, ಪ್ರತಿ ಮನೆಯ ನೆನಪಿನಲ್ಲಿ, ಪ್ರತಿ ಸಂಗೀತಾಸಕ್ತರ ಹೃದಯದಲ್ಲಿ ಅವರ ಹಾಡುಗಳು ಎಂದೆಂದಿಗೂ ಮೊಳಕ್ತಲೇ ಇರ್ತದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಎಸ್, ಖಂಡಿತವಾಗಿಯೂ ಹೌದು, ನಿಮ್ಮಲ್ಲೂ ಕೂಡ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ, ನೀವು ಕೂಡ ಎಸ್ ಜಾನಕಿ ಅವರು ನೆನಪು ಮಾಡಿಕೊಳ್ಳುವುದಾದರೆ ಯಾವ ಹಾಡು ನಿಮ್ಗೆ ನೆನಪಾಗುತ್ತೆ ಅಂತೇಳಿ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮಗೆ ನೆನಪಾಗುವಂಥ ಎಸ್ ಜಾನಕಿ ಅವರ ಹಾಡನ್ನು ನೀವು ಹಾಡಿ ಅನ್ನೋದನ್ನು ಹೇಳ್ತಾ, ತುಳು ಸಿನಿಮಾದಲ್ಲಿ ಮತ್ತೊಂದು ಅದ್ಭುತವಾದಂಥ ಹಾಡು ಡಿಂಗಿರಿ ಮೊಮ್ಮ ಡಿಂಗಿರಿ ಮೊಮ್ಮ, ಎಸ್ ಜಾನಕಿ ಅವರು ಹಾಡಿದ್ದು. ಆ ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿದ್ದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಇದೀನಿ ಆರ್ಜಿ ಅಭಿಷೇಕ್. ಒಬ್ರು ಕಾಲ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಶ್ರೀ ಶ್ರೀ ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಗದಾಧರ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ.
0: ಹೇಳಿ ಸರ್. ಹೇಳಿ ಹೇಳಿ.
1: ನಮಸ್ಕಾರ. ನಮಸ್ತೆ. ರಾಧೆ ರಾಧೆ. ನಮಸ್ಕಾರ. ರಾಧಾ ಸೇವಕುಂಜ ರಮಣ ಬಿಹಾರಿ ಜಯತ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ, ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕತ್ತಿ ಮಂಜುನಾಥ ಸ್ವಾಮಿ ಕತ್ಯಾಯಿನಿ ಮಂಗಳಾಂಬಿಕೆ ಮಂಗಳೂರಿಂದ. ಇದು ಇವತ್ತು ಲೆಜೆಂಡರಿ ಸಿಂಗರ್ ನಮ್ಮ ಜಾನಕಿ ಅಮ್ಮನವರ ಬಗ್ಗೆ ಮಾತಾಡ್ತಿದ್ದೀರಿ. ಅದ್ರ ಹಿಂದೆ ಒಂದು ನೋಡಿ, ಒಂದು ಚಿಕ್ಕ ವಿಜ್ಞಾನ ಇದೆ. ನೀವು ಅವಕಾಶ ಕೊಟ್ಟರೆ ನಾನು ಹೇಳ್ಬಹುದು ಅದು ಆ ಒಂದು ಡೆಪ್ತ್ ಯಾಕೆ ಅಂತ.
0: ಒಂಚೂರು ಬೇಗ ನೀವು ಹೇಳ್ಬೇಕು ಒಂದ್ ಸ್ವಲ್ಪ.
1: ಓಕೆ. ಅದೇನಂದ್ರೆ, ಈಗ ಯಾರೇ ಲೆಜೆಂಡರಿ ಸಿಂಗರ್ ನೀವು ಬ್ಯಾಕ್ ಗ್ರೌಂಡ್ ನೋಡಿ, ರಾಜ್ಕುಮಾರ್ ಆಗ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗ್ಲಿ, ಯಾರೇ ಆಗ್ಲಿ, ಅವ್ರದೊಂದು ಆಧ್ಯಾತ್ಮಿಕ ಭಜನೆಯ ಭಕ್ತಿಯ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಇರ್ತದೆ. ಎಸ್ ಪಿ ಅವರ ತಂದೆ ನೋಡಿ ಹರಿಕಥೆ ಅವರು, ರಾಜ್ಕುಮಾರ್ ಅವರೇ ಚಿಕ್ಕಂದಿನಲ್ಲಿ ಯಕ್ಷಗಾನ. ಅದೇನಾಗ್ತದೆ, ಆತ್ಮ ಮತ್ತೆ ಪರಮಾತ್ಮನ ಮಧ್ಯೆ ಆ ಒಂದು ಭಾವನೆ ಬೆಳೆಯುವಾಗ ಅದು ಆತ್ಮದ ಹಂತದಲ್ಲಿ ಆ ಒಂದು ಇದು ಇರ್ತದೆ, ಡೆಪ್ತ್ ಇರ್ತದೆ, ಅದು ರಿಫ್ಲೆಕ್ಟ್ ಆಗುದು ವಾಯ್ಸ್ ಅಲ್ಲಿ. ಅದೇ ಈಗ ಎಲ್ಲ ಏನಂದ್ರೆ ಕೇವಲ ಮನಸ್ಸನ್ನು ಬೆಳೆಸ್ತಾರೆ, ಆತ್ಮದ ಬೆಳವಣಿಗೆ ಇಲ್ಲ. ಭಕ್ತಿ ಬೆಳಿಬೇಕಂದ್ರೆ ಆತ್ಮ ಪರಮಾತ್ಮನ. ನೋಡಿ, ಶರೀರದಕ್ಕಿಂತ 10 ಬಾಲು ಸೂಕ್ಷ್ಮ ಮನಸ್ಸು, ಮನಸ್ಸಿಗಿಂತ 10 ಬಾಲು ಸೂಕ್ಷ್ಮ ಬುದ್ಧಿ, ಅದಕ್ಕಿಂತ 10 ಬಾಲು ಸೂಕ್ಷ್ಮ ಅಹಂ, ಅದ 10 ಬಾಲು ಸೂಕ್ಷ್ಮ ಆತ್ಮ, ಅದಕ್ಕಿಂತ 10 ಬಾಲು ಸೂಕ್ಷ್ಮ ಪರಮಾತ್ಮ. ಸೊ ಈ ಬೆಳವಣಿಗೆ ಆದಾಗ ಅದು ಈ ರಿಫ್ಲೆಕ್ಟ್ ಆಗಿದೆ. ಒಂದು ಹಾಡು ಅವತ್ತು ತುಂಬಾ ಡೀಪ್ ಅಂದ್ರೆ, ಆಕಾಶವಾಣಿ ಅಂತ ಒಂದು ಸಿನಿಮಾದಲ್ಲಿ ಇದು ಈ ಒಂದು ಹಾಡು ಉಂಟು, ಅದು ಆನಂದ ವನವಾಯಿತು ಅಂತ. ಅದು ಹಾಕಿದ್ರೆ ತುಂಬಾ ಇವತ್ತಿನವರ ನೆನಪು ಸಾರ್ಥಕ ಆಗ್ತದೆ. ಆನಂದವನ ಏನದು ಹಾಡು ಅಂದ್ರೆ, ಗೋಕುಳವನವಾಯಿತು ಆನಂದವನ.
0: ಸರಿ ಸರ್, ನೋಡ್ತೀನಿ ಸಾಧ್ಯತೆ. ಆಯ್ತು,
1: ತುಂಬಾ ಒಂದು ಡೀಪ್. ಹರೇ ಕೃಷ್ಣ. ರಾಧೆ ರಾಧೆ ರಾಧೆ.
0: ಎಸ್ ಎಸ್ ಎಸ್. ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಎಸ್ ಜಾನಕಿ ಅವರ ಆ ಒಂದು ಹಾಡಿನ ಶೈಲಿಯನ್ನು ಬೇರೆ ರೀತಿಯಲ್ಲಿ, ಒಂದು ಆಧ್ಯಾತ್ಮದ ರೀತಿಯಲ್ಲಿ ಅವರು ಹೇಳಿದರು. ಬಹಳ ಚೆನ್ನಾಗಿತ್ತು. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ ನನಗೆ. ಶೈಲಜಾ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದರೆ, ಸಿಸ್ಟಲಾ ಶ್ರೀ ರಾಮಮೂರ್ತಿ ಅಂತ ಎಸ್ ಅಂತ ಹೇಳಿದರೆ, ಎಸ್ ಸಿಸ್ಟಲಾ ಶ್ರೀ ರಾಮಮೂರ್ತಿ ಜಾನಕಿ ಅನ್ನೋದು ಅವರ ಹೆಸರು. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ತೆ. ಹಾಂ, ನಮ್ಮ ಇವರು ನಮ್ಮ ಅಮ್ಮಣಿ ಅವರು ಕಾರ್ಕಳದಿಂದ. ಬಾರಿ ಬಾರಿ ಅಪರೂಪ. ಓಕೆ ಓಕೆ ಓಕೆ.
2: ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ವಿಚಾರ ಇಟ್ಟಿದ್ದೀರಿ ಸರ್. ನಮ್ಮ ಗಾನ ಸರಸ್ವತಿ ಗಾನಕ್ಕೆ ಹೋಗಿ ಎಸ್ ಜಾನಕ್ ಅಮ್ಮ ಅವ್ರ ಬಗ್ಗೆ ಈಗ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ ಸರ್.
0: ಹೇಳಿ ಹೇಳಿ, ನಿಮ್ಗೆ ಇಷ್ಟವಾದಂತ ಹಾಡು ಯಾವುದು?
2: ನನಗೆ ಇಷ್ಟವಾದ ಹಾಡು ಅಂದ್ರೆ, ಅವರು ಹಾಡಿದ್ರಲ್ಲಿ ಚಲನಚಿತ್ರ ಗೀತೆಯಲ್ಲಿ ಕೃಷ್ಣನ್ ಬಗ್ಗೆ ತುಂಬಾ ಹಾಡುಗಳನ್ನು ಹಾಡಿದ್ದಾರೆ ಸರ್. ಎರಡು ರೀತಿ ಎರಡು ಕನಸು ಚಿತ್ರದಲ್ಲಿ ಇಂದು ಎನಗೆ ಗೋವಿಂದ ಈ ಒಂದು ಹಾಡು, ಆಮೇಲೆ ಸತೀ ಚಕುಬಾಯಿಯಲ್ಲಿ ಓ ಪಾಂಡುರಂಗ ಈ ಹಾಡು, ಆಮೇಲೆ ಹೆಣ್ಣಿನ ಕೂಗು ಈ ಚಿತ್ರದಲ್ಲಿ ಒಂದು ಹಾಡನ್ನು ಹಾಡಿದ್ದಾರೆ ಸರ್. ಆ ಒಂದು ಹಾಡು ಕೃಷ್ಣನ ಬಗ್ಗೆನೆ ಎಲ್ಲಾ ಹಾಡುಗಳನ್ನು ಹಾಡುವಾಗ ಈ ಹಾಡು ಕೇಳ್ಬೇಕಾದ್ರೆ ಅಥವಾ ಈ ಒಂದು ಧ್ವನಿ ನಮ್ಗೆ ಇನ್ನು ಸಿಗ್ಲಿಕ್ಕೂ ಇಲ್ಲ, ಇನ್ನು ಹುಟ್ಟಿ ಬರ್ಲಿಕ್ಕೂ ಇಲ್ಲ ಅಂತ
0: ಅನ್ಸುತ್ತೆ. ಸಾಮಾನ್ಯವಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಅಮ್ಮನಿಯವರು ಕರ್ಕಳದಿಂದ ಕಾಲನ್ನು ಮಾಡಿದ್ರು ನೋಡಿ. ಹಾಡಿನ ಬಗ್ಗೆ ಹೇಳಿದ್ರು ಎಸ್ ಜಾನಕಿ ಅವರ ಬಗ್ಗೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ಹಲೋ. ನಮಸ್ತೆ.
0: ನಮಸ್ತೆ.
3: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ, ಏನ್ ಹೇಳ್ತೀರಿ ಅಶೋಕ್ ಅವರೇ?
3: ಏನ್ ಹೇಳಿ, ಏನು ಪ್ರಯೋಜನ ಇಲ್ಲ. ಎಲ್ಲರಿಗೂ ಒಂದಿದ್ದು ಹೋಗ್ಲೇಬೇಕು. ಹೌದೌದು. ಇಂತ ಗಾನ ದೇವತೆ ನಮ್ಮಂದೆ ಬಿಟ್ಟು ದೂರ ತುಂಬಾ ಬೇಸರ. ಇನ್ನು ಅಂತವ್ರು ಬರ್ಲಿಕ್ಕಿಲ್ಲ. ಯಾಕೆ 48,000 ಹಾಡನ್ನು ಆಡಿದ್ದಾರೆ. ಅಂತ ಜನರು ಇನ್ನು ಹುಟ್ಲಿಕ್ಕಿಲ್ಲ, ಇನ್ನು ಬರ್ಲಿಕ್ಕಿಲ್ಲ. ಅಂತವ್ರು ಒಳ್ಳೊಳ್ಳೆ ಹಾಡನ್ನು ಆಡಿದ್ದಾರೆ. ಅದು ದೇವರಾಟ ಬಲ್ಲವರ ಯಾರು, ನೀ ಬರೆದ ಅದರಲ್ಲಿ ಕಾದಂಬರಿ, ಅದು ಮತ್ತೆ ನೀ ಮೀಟಿದ ನೆನಪೆಲ್ಲವು, ಮತ್ತೆ ಕೋಟಿ ಚೆನ್ನದಲ್ಲಿ ಎಕ್ಕಸಕ ಎಕ್ಕಸಕ ಉಂಟು, ನನ್ನದೇ ಕೋಗಿಲೆ, ಅದೆಲ್ಲ ಒಳ್ಳೊಳ್ಳೆ ಹಾಡು. ಮತ್ತೆ ಇದು ಬಾನಲ್ಲು ನೀನೆ ಭುವಿಯಲ್ಲು ನೀನು, ಈ ಮೌನವ ತಾಳಿನು, ಒಂದೇ ಒಂದು ಆಸೆ, ಅದು ಸೊಳ್ಳೆ.

ಹೆಸರು ಇದೆಯಲ್ಲ, ಇದು ಯಾರು ಕೂಡ ಅದು ಮಾಡಿರಲಿಕ್ಕಿಲ್ಲ. ಸೊ ಎಕ್ಕಸಕ್ಕೆ ಒಂದು ಅದ್ಭುತವಾದಂಥ ಹಾಡು. ಈ ಹೊತ್ತಲ್ಲಿ ನಾನು ಅದನ್ನು ಪ್ರಸಾರ ಮಾಡಬೇಕು. ಕೋಟಿ ಚೆನ್ನೈ ಸಿನಿಮಾದ ನಮ್ಮ ಪ್ರೊಫೆಸರ್ ಬಿ ಎ ವಿವೇಕರಾಯವರು ಬರೆದಂಥ ಈ ಹಾಡು ಇವತ್ತು ನಿಮಗೋಸ್ಕರ ಪ್ಲೇ ಮಾಡ್ತೇನೆ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆಜಿ ಅಭಿಷೇಕ್. ಚಾಣಕ್ಯರ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಈಗ ಇವತ್ತಿನ ಇಂದಿನ ಸುದ್ದಿಗಳನ್ನೊಮ್ಮೆ ರಪ ರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ಇವತ್ತಿರುವಂತದ್ದು ಬಿಡದಿ ಬಗ್ಗೆ ಇದೆ. ಸೊ ಬಿಡದಿಯಲ್ಲಿ ಭೂಸ್ವಾಧೀನ ಮಾಡಲಿಕ್ಕೆ ಟೌನ್ಶಿಪ್ನ ಅಧಿಕಾರಿಗಳಿಗೆ ಮಹಿಳೆಯರಿಂದ ಪೊರಕೆ ಏಟು ವಾಹನ ಜಖಂಗೊಳಿಸಿರುವಂತಹ ಘಟನೆ ಇವತ್ತು ಬಿಡದಿಯ ರೈತ ಹೋರಾಟದಲ್ಲಿ ಆಗಿರುವಂಥ ಒಂದು ಬಹಳ ಪ್ರಮುಖವಾದಂಥ ಒಂದು ಏನು ಕೆಲಸ ಅಂತ ಹೇಳ್ಬೋದು. ಇನ್ನು 3-4 ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರು ಸಮಯ ಕೊಡಲಿದ್ದು, ಕೊಟ್ಟ ತಕ್ಷಣವೇ ದೆಹಲಿಗೆ ತೆರಳುವೆ ಅಂತೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿರುವಂಥದ್ದು ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಆರೋಪಗಳ ಕುರಿತು CBI ತನಿಖೆ ಕೋರಿ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಸೋಮವಾರ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರುವಂಥದ್ದು ಕೂಡ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಎಥನಾಲ್ ಮಿಶ್ರಣವಿರುವ ಪೆಟ್ರೋಲ್ E20 ಬಳಕೆಯಿಂದ ಐಷಾರಾಮಿ ಕಾರುಗಳ ಮೈಲೇಜ್ ಗಣನೀಯವಾಗಿ ಕುಸಿಯುತ್ತದೆ ಎಂದು ವಿಡಿಯೋ ಬ್ಲಾಗರ್ ಒಬ್ಬರು ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂಥ ಮರ್ಸಿಡಿಸ್ ಬೆನ್ಸ್ ಸಂಸ್ಥೆ

ಇ20 ಇಂಧನವು ತನ್ನ ಕಂಪನಿಯ BSV1 ನಿರ್ಬಂಧನೆಯ ಎಲ್ಲ ಪೆಟ್ರೋಲ್ ಕಾರುಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು ಮಳೆಗಾಲದಲ್ಲೂ ಬಿರುಬಿಸಿಲು, ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆ. ಮಂಗಳೂರು, ನಾನು ಕಳೆದ ಒಂದೆರಡು ದಿನ ಹಿಂದೆ ತುಮಕೂರಲ್ಲಿದ್ದೆ, ರೇಡಿಯೋದ ಸಮ್ಮೇಳನ ಒಂದು ತುಮಕೂರಲ್ಲಿತ್ತು, ಅಲ್ಲಿ ನಾನು ಇದ್ದೆ. ಎಲ್ಲಿ ಹೋದರೂ ಕೂಡ ಬಿಸಿಲು ಬಿಸಿಲು ಬಿಸಿಲು, ಇವತ್ತಂತೂ ಭಾರಿ ಬಿಸಿಲು. ಸೊ ಇಂಚಾಂಡ ಎಂಚ ಅಂತ ಎಲ್ಲರೂ ಕೂಡ ಕೇಳುವಂಥದ್ದು. 1926 ನಂತರ ದಾಖಲಾಯಿತು ಅಧಿಕ ಉಷ್ಣಾಂಶ ಈ ಒಂದು ಏನು ಮಳೆಗಾಲದಲ್ಲೂ ಕೂಡ, ಇದು ಒಳ್ಳೆಯ ಸೂಚನೆ ಅಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಭಾರತದ ಶಿಕ್ಷಣ ವ್ಯವಸ್ಥೆಯು ಇತ್ತೀಚೆಗೆ ಅಪ್ರಮಾಣಿಕ ಬಲವಂತದ ವಸೂಲಿಯಾಗಿ ಬದಲಾಗಿದೆ, ಅದನ್ನು ಸರಿಪಡಿಸಲು ಇದು ಸರಿಯಾದ ಸಮಯವಾಗಿದೆ ಅಂತ ಹೇಳಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳಿರುವಂಥ ಹೇಳಿಕೆ ಕೂಡ ಇವತ್ತು ನಮಗೆ ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಎಸ್ ಜಾನಕಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ನೀವು ಕೂಡ ಅನೇಕ ಜನ ಕಾಲನ್ನು ಮಾಡಿದ್ರಿ, ಬೇರೆ ಬೇರೆ ನಿಮ್ಗೆ ಇಷ್ಟವಾದಂಥ ಹಾಡುಗಳನ್ನು ಎಸ್ ಜಾನಕಿ ಅವರನ್ನು ಈ ಮೂಲಕ ನೆನಪು ಮಾಡಿಕೊಂಡ್ರಿ. ಯಾರಿಗಾದರೂ ಇನ್ನು ಕೂಡ ಕರೆಯನ್ನು ಮಾಡಬೇಕು, ನಂದು ಕೂಡ ಒಂದು ಅನುಭವವನ್ನು ಹೇಳಬೇಕು, ಹಾಡಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದರೆ ವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನಿಮಗೆ ನೆನಪಾಗುವಂಥ ಎಸ್ ಜಾನಕಿ ಅವರ ಹಾಡುಗಳು ಅಥವಾ ಏನಾದರೂ ಬೇರೆ ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ಕರೆಯನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅನ್ನುವುದನ್ನು ಹೇಳ್ತಾ, ಕೆಲವೊಮ್ಮೆ ವ್ಯಕ್ತಿತ್ವಗಳು ಅಥವಾ ಯಾರಾದರೂ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ಅವರು ಬಿಟ್ಟು ಹೋಗುವಂಥ ಒಂದು ಸಂಗತಿಗಳಿದೆಯಾ, ವಿಚಾರಗಳಿದೆಯಲ್ಲ. ಈಗ ಎಸ್ ಜಾನಕಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದೇ ಆದರೆ ಹಾಡುಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಮ್ಮನ್ನು ಮತ್ತೆ ಮತ್ತೆ ಜಾನಕಿ ಅವ್ರು ನೆನಪು ಮಾಡಿಕೊಳ್ಳುವಂತೆ ಅನಿಸುತ್ತೆ. ಈಗ ನಾವು ರೇಡಿಯೋದಲ್ಲೂ ಇದೆ, ವಾರಕ್ಕೆ ಒಂದು ಹಾಡಾದರೂ ಅಟ್ಲೀಸ್ಟ್ ಬಂದೇ ಬರುತ್ತಲ್ವ, ಹೆಚ್ಚು ಬರುತ್ತೆ ಅದು ಬೇರೆ ವಿಷಯ ಅಲ್ವಾ. ನಾವು ಕೇಳ್ತೀವಿ, ಹಾಡ್ತೀವಿ, ಒಟ್ಟಿನಲ್ಲಿ ಆ ಸ್ವರವನ್ನು ಕೇಳಿದರೆ ಅದು ಎಸ್ ಜಾನಕಿ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಅದ್ಭುತಗಳನ್ನು ಕೊಟ್ಟು ಹೋದವರು. ಅದು ಎಸ್ ಪಿ ಬಿ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಇವರು ಕೊಟ್ಟಂಥ ಕಾಣಿಕೆ ಇದೆಯಲ್ಲ, ಅವರು ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ನಮಗೆ ಮತ್ತೆ ಮತ್ತೆ ನಮ್ಮನ್ನು ಏನು ಖುಷಿಪಡಿಸುವಂಥ ನಿಟ್ಟಿನಲ್ಲಿ ಅದು ಯಾವಾಗಲೂ ಜಾರಿಯಲ್ಲಿರ್ತದೆ. ಇಂಥ ಮಹಾನ್ ಕಲಾವಿದರಿಗೆ ಎಸ್ ಜಾನಕಿ ಅವರಿಗೆ ಮತ್ತೊಮ್ಮೆ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆ ಈ ಹೊತ್ತಿನಲ್ಲಿ ನುಡಿ ನಮನವನ್ನು ಸಲ್ಲಿಸ್ತಾ, ಅನೇಕ ಜನ ಕಾಲನ್ನು ಮಾಡಿದ್ರಿ, ಹಾಡುಗಳನ್ನು ಹಾಡಿದ್ರಿ, ಹಾಡುಗಳನ್ನು ನೆನಪು ಮಾಡಿಕೊಂಡ್ರಿ, ನಿಮ್ಮ ಇಷ್ಟದ ಹಾಡುಗಳ ಬಗ್ಗೆ ನೀವು ಹೇಳಿದ್ರಿ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಇನ್ನು ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ಗೆ ಹೇಳ್ತಾ ಇದ್ದೀನಿ ಟಾಟಾ ಟೇಕ್ ಕೇರ್, ಬಾಯ್. ಕೇಳ್ತಿರೋದು ರೇಡಿಯೋ ಸಂಜೆ, ನಾಳೆ ಸಿಗೋಣ.

0: ಕೇಳಿಸಿಕೊಂಡಿದ್ದೀರಿ ರೇಡಿಯೋ ಸಾರಂಗ 7.8 FM. ಇಂಚಿಪ ಕುದ್ಮುಲ್ ರಂಗರಾವ್ ಪುರಭವನ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದೆತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮುಕುಲ್ ನಡಪಾದ ಕೊರ್ನ ಪದರಂಗಿತ ಕಾರ್ಯಕ್ರಮದ ಕಡೇ ತೆಗೆಕ್ಕೆ
1: ತುಳುತ ಸುರುತ ಸಿನಿಮಾಗು ಸುರುತ ಪದ ಬರೆಯಿನಾರು ಭೋಜ ಸುವರ್ಣ ಎಂಬೇರು ಭೋಜ ಸುವರ್ಣರು ಬರೆಯಿನಂಚಿನ ಇಂಪು ತಂಪು ಸ ಜಾಗೆ ಒಂದು ಸ್ವರ್ಗಯ ಅಂದು ಪನ್ಪುನ ಈ ಪದನು ಎಚ್ಎಂ ಮಹೇಶ್ ಲ ಬುಕ್ಕ ವಾಣಿ ಜಯರಾಮ್ಲ ಈ ಪದನು ಸುರೂತ ಸಿನಿಮಾದ ಸುರೂತ ಪದ ಪದನು ಪಂತೆರು ಇತ್ತೆ ನಮ್ಮ ದುಂಬುಗು ಪ್ರಕಾಶ್ ಪಾವಂಜೆ ಬುಕ್ಕ ಶೀಲಾ ಪಾಟೀಲ್ ಮಕ್ಕಳು ಪಣ್ಣೊಂದುಲೇರು.

0: ಸೊಲ್ಮೇಲು
1: ಒಂದು ಸುರೂತ ಸಿನಿಮಾಗೂ ಸುರೂತ ಪದ್ಯ ಬರೆಯನ್ನ ಭೋಜಸುವರ್ಣರಿಗೆ ಇನಿ ಎಂಬತ್ತ ನಾಲ್ಕು ವರ್ಷ ಸುಮಾರು 300 ಪದಕ್ಲೇನು ಬರೆಯದು ಇನ್ನಿಲ್ಲ ತುಳು ಸಿನಿಮಾ ರಂಗಡು ಭಾರಿ ಶ್ರೇಷ್ಠ ವ್ಯಕ್ತಿಯಾದ ಆರು ಪದಕ್ಲೇನು ಬರೆಯೊಂದಲ್ಲಿ ನನ್ನ ದುಂಬುಗು ಐಲೇಸದ ತುಳುಟು ಮಸ್ತ್

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದುಕೊರ್ನ ಪದರಂಗಿತ ಕಾರ್ಯಕ್ರಮದ ಕಡೇತ ಎಗ್ಗೆ ಕೇಂದರ್ ಕೇನದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಿನಲ್ಲಿ ನಡೆದ ಲೇಖಕಿ ಇಂದಿರಾ ಹೆಗ್ಡೆಯವರ ಅತಿಕಾರೆ ಎಂಬ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರ ಮಾತುಗಳನ್ನು ಕೇಳೋಣ.
1: ಅವರ ನಮ್ಮ ಪರಿಚಯ ಸುಮಾರು 25-30 ವರ್ಷದ ಪರಿಚಯ. ಅದು ಬೆಂಗಳೂರಲ್ಲಿ ನಮ್ಮ ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರು ಇತಿಹಾಸ ಅಕಾಡೆಮಿಯನ್ನು ಆರಂಭಿಸಿದಾಗ ಬಹುಶಃ ಅವರೂ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಪರ್ಕಕ್ಕೆ ಬಂದವರು. ಆ ಆರಂಭದ ದಿನಗಳಿಂದಲೂ ಕೂಡ ನಾನು ಅದರ ಜೊತೆಲಿದ್ದೀನಿ. ಹೆಚ್ಚು ಕಡಿಮೆ ಅವರೂ ಕೂಡ ಸೂರ್ಯನಾಥ ಕಾಮತ್ತರ ಪ್ರಭಾವಕ್ಕೊಳಗಾಗಿ ಆವತ್ತಿನಿಂದಲೂ ಅವರು ಕೂಡ ಸದಸ್ಯರಾಗಿ ಅನೇಕ ಕಾರ್ಯಕ್ರಮಗಳಿಗೆ ಬರ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಪರಿಚಯ ಆಯಿತು. ಇಲ್ಲಿ ಪುಸ್ತಕ ಬರೆಯೋದಕ್ಕಿಂತ ಅದರ ಬರವಣಿಗೆ ಆರಂಭ ಆದಾಗ ಇನ್ನೂ ಹೆಚ್ಚಿನ ಸ್ವಲ್ಪ ಸಂಪರ್ಕ ಅವರಿಗೆ ಮತ್ತು ನಮ್ಮ ಮಧ್ಯೆ ಆಯಿತು. ಎಸ್ ಆರ್ ಹೆಗ್ಡೆ ಅವರು ನಮಗೂ ಪರಿಚಯ ಇದ್ದಿದ್ದರಿಂದ ಸ್ವಲ್ಪ ಈ ಒಂದು ಬರವಣಿಗೆಯಲ್ಲೂ ಕೂಡ ಮತ್ತು ಅದರ ಡಿಲೀಟ್ ಕೊಡಬೇಕಾದರೆ ಅದರ ಒಂದು ಇದರಲ್ಲೂ ಕೂಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ಇದು ಕೊಟ್ಟು ಅದನ್ನು ಡಿಲೀಟ್ ಪದವಿಯನ್ನು ಪಡೆದಿರೋದು. ಬಹುಶಃ ಆ ಹಿನ್ನೆಲೆಯಲ್ಲಿ ಅವರು ನನ್ನನ್ನು ಈ ಒಂದು ಉದ್ಘಾಟನೆಗೆ ಕರೆದಿರ್ಬೋದು ಅಂತ ಭಾವಿಸ್ತೀನಿ. ತುಳುನಾಡಿನ ಬಗ್ಗೆ ಬಯಲುಸೀಮೆಯವರಿಗೆ ಬೇರೆ ಥರದ ಕಲ್ಪನೆ ಇರತಕ್ಕಂಥದ್ದು. ಒಂದು ಹೋಟೆಲ್ ಉದ್ಯಮ, ಇನ್ನೊಂದು ಬ್ಯಾಂಕು, ಸೊ ಎರಡರಲ್ಲಿ ಅವರೇ ಇರ್ತಾರೆ ಅಂತ ಇದು ನಮ್ಮ ಕಲ್ಪನೆಗಳು ಆಗಿದ್ದು. ಆದರೆ ಒಳವಕ್ಕೆ ನೋಡಿದಾಗ ಈ ಒಂದು ತುಳುನಾಡಿನಲ್ಲಿ ಅನೇಕ ಸಂಸ್ಕೃತಿಗಳ ಮಿಶ್ರಣ ಆಗಿದೆ. ಇದು ಒಂದು ಅನೇಕ ಮತಗಳು, ಮಾಧ್ವ ಮತ ಇರ್ಬೋದು ಅಥವಾ ಶಂಕರರ ಮತ ಇರ್ಬೋದು ಅಥವಾ ರಾಮಾನುಜರ ಮತ ಇರ್ಬೋದು, ಈ ಮೂರು

ಈಗ ಬದಲಾವಣೆ ಆಗ್ತಾ ಇದ್ದಾರೆ, ಯಾಕಂದ್ರೆ ಅವರೇ ಊರುಗಳು ಬಿಟ್ಬಿಟ್ರು, ಎಲ್ಲ ಬೆಂಗಳೂರು ಮೈಸೂರು ಸೇರಿಬಿಟ್ರು. ಅವರ ಸಂಸ್ಕೃತಿ ನಿಧಾನಕ್ಕೆ ಕೊಡವತನ ಬಿಟ್ಟು ಬೇರೆ ಬೇರೆ ಶೈವರ ಆಗ್ತಕ್ಕಂಥದ್ದು, ಇಲ್ಲ ನಾಮ ಹೇಳಿಕೊಳ್ತಕ್ಕಂಥದ್ದು, ಇಲ್ಲ ಮುದ್ರೆ ಏನೋ ಒಂದು ಆ ಥರದ ಒಂದು ಒತ್ತಡಕ್ಕೆ ಸಿಕ್ಕಿ ಅವರು ಬದಲಾವಣೆ ಆಗ್ತಾ ಇದ್ದಾರೆ. ಆದರೆ ಮೂಲತಃ ತುಳುವರಲ್ಲಿ ಇನ್ನೂ ಆ ಥರದ ಒಂದು ಗಟ್ಟಿತನ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ನಮ್ಮಲ್ಲಿ ಈ ತುಳುವರ ಒಂದು ಮೂಲ ಎಲ್ಲಿಂದ ಆರಂಭ ಆಗ್ಬೋದು ಎಂಬತಕ್ಕಂಥದ್ದು, ನಾನು ಸ್ವಲ್ಪ ಶಾಸನಗಳನ್ನು ಓದಿರೋದ್ರಿಂದ ಜನಪದವನ್ನು ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಹಲ್ಮಿಡಿ ಶಾಸನದಲ್ಲೇ ಭಟರಿ ಕುಲ ವ್ಯೋಮ ತಾರಾನಿನಾಥ ಅನ್ನೋದು ಬರುತ್ತೆ. ಅದಾದಮೇಲೆ ನಾವು ಬರ್ತಕ್ಕಂಥದ್ದು ಮತ್ತು ಈ ಮಾವಳಿ ಶಾಸನದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಮಾವಳಿ ಶಾಸನದಲ್ಲಿ ಅಲ್ಲಿ ಚಿತ್ರವಾಹನ ಮೇಲೆ ಯುದ್ಧ ಸಾರತಕ್ಕಂಥ ಸನ್ನಿವೇಶ ಬರುತ್ತೆ. ರಾಷ್ಟ್ರಕೂಟರ ರಾಜ ಮುಮ್ಮಡಿ ಗೋವಿಂದ ಅಲ್ಲಿ ಬಂದು ಯುದ್ಧವನ್ನು, ದೊಡ್ಡ ಯುದ್ಧವನ್ನೇ ಮಾಡ್ತೇನೆ ಅವನನ್ನು ಸೋಲಿಸ್ಬೇಕಾದ್ರೆ. ಆಗ ಬೇರೆ ಬೇರೆಯವರೆಲ್ಲ ಸೇರ್ತಾರೆ, ಚಿತ್ರವಾಹನ ಉಲ್ಲೇಖ ಅಲ್ಲಿ ಬರುತ್ತೆ. ಚಿತ್ರವಾಹನ ಅಳುಪ ರಾಜ ಅವನು. ಅಲ್ಲಿಂದ ಮುಂದಕ್ಕೆ ನಾವು ಬರತಕ್ಕಂಥದ್ದು ತುಳುನಾಡಿನ ಶಾಸನ ಗಮನಿಸಿದಾಗ 10ನೇ ಶತಮಾನಕ್ಕಿಂತ ಹಿಂದೆ ಆ ಉದ್ಯಾವರದಲ್ಲಿ ಬಹಳಷ್ಟು ಚಟುವಟಿಕೆ ನಡೆದಿರ್ತಕ್ಕಂಥದ್ದನ್ನು, ಅನೇಕ ಯುದ್ಧಗಳು ನಡೆದಿರೋದನ್ನು ಅವು ಶಾಸನಗಳು ಹೇಳ್ತವೆ. ಶೃಂಗೇರಿ ಹತ್ರ ಇರ್ತಕ್ಕಂಥ ಕಿಗ್ಗದಲ್ಲಿ ಈ ಅಳುಪರ ಶಾಸನಗಳು ಕೆಲವು ನಮಗೆ ಸಿಗುತ್ತೆ. ಇಲ್ಲೆಲ್ಲ ಈ ತುಳು ರಾಜರು ಕನ್ನಡದಲ್ಲಿ ಹಾಕ್ಸಿರ್ತಕ್ಕಂಥ ಶಾಸನಗಳು, ತುಳುನಲ್ಲಿ ಹಾಕ್ಸಿಲ್ಲ, ಕನ್ನಡದಲ್ಲಿ ಹಾಕ್ಸಿರ್ತಕ್ಕಂಥ ಶಾಸನಗಳನ್ನು ನಾವು ಗಮನಿಸ್ತೀವಿ. ಸೊ ನಮ್ಮ ಅಧ್ಯಯನದಲ್ಲಿ ನಾನು ಇತ್ತೀಚೆಗೆ ಅನೇಕ ಶಾಸನಗಳನ್ನು ಇಲ್ಲಿ ಜೈನ ಶಾಸನಗಳೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಹೆಚ್ಚಿಗೆ ಸಿಗ್ತಕ್ಕಂಥದ್ದು, ಚಟುವಟಿಕೆಗಳು ಸಿಗ್ತಕ್ಕಂಥದ್ದು ವಿಜಯನಗರ ಕಾಲದ ಶಾಸನಗಳು. ವಿಜಯನಗರಕ್ಕಿಂತ ಹಿಂದಿನ ಈ ಥರ ಅಪರೂಪದ ಶಾಸನ ಸಿಗ್ತಕ್ಕಂಥದ್ದು ನಮಗೆ. ಹಾಗಾದರೆ ವಿಜಯನಗರಕ್ಕಿಂತ ಹಿಂದೆ ಇಲ್ಲಿ ಜನ ಇರಲಿಲ್ವೇ? ಇಷ್ಟು ದಟ್ಟವಾದಂಥ ಜನ ಇಲ್ಲಿ ಇರಲಿಲ್ವೇ? ಬರೀ ಕಾಡೆ ಇತ್ತೆ ಎಂಬತಕ್ಕಂಥದ್ದು. ಆದರೆ ಇತ್ತೀಚೆಗೆ ಪ್ರೊಫೆಸರ್ ಮುರುಗೇಶಿಯವರನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕು. ಮುರುಗೇಶಿಯವರು ಇತ್ತೀಚಿನ ಒಂದು ಎರಡು ಗಮನಾರ್ಹವಾಗಿರ್ತಕ್ಕಂಥ ಎರಡು ಶೋಧಗಳನ್ನು ಆತ ಮಾಡಿದ್ದಾನೆ. ಒಂದು ಶಿರ್ವಾದ ಸಮೀಪ ಇರತಕ್ಕಂಥ ಒಂದು ಬೈಲು ಇದು ಬಂಡೆ ಮೇಲೆ ಇರ್ತಕ್ಕಂಥ ರೇಖಾಚಿತ್ರಗಳು, ಅದಾದಮೇಲೆ ಕಿಂಡಿಕೋಣೆ ಸಮಾಧಿ ಎಂಬತಕ್ಕಂಥ ಇನ್ನೊಂದು ಬೈಲು ಬಂಡೆ ಮೇಲೆ ಕೊರೆದಿರ್ತಕ್ಕಂಥ ಚಿತ್ರಗಳೇನಿದೆ, ನಾಗರಿಕತೆ ಕಾಲದಲ್ಲೇ ಇಲ್ಲಿ ಜನ ವಸತಿ ಇತ್ತು ಎಂಬತಕ್ಕಂಥದ್ದನ್ನು ಅದು ತೋರಿಸುತ್ತೆ. ಹೀಗೆ ನಮಗೆ ಹೆಚ್ಚಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಅಥವಾ ಈ ಜಿಲ್ಲೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಸಂಗಮರ ಕಾಲದಿಂದ ಆಚೆಗೆ, ವಿಜಯನಗರ ಕಾಲದ ಸಂಗಮರ ಕಾಲದಿಂದ ಆಚೆಗೆ. ನೀವು ನೆನೆಸ್ಕೊಳ್ರಿ ಎಷ್ಟು ಫಲವತ್ತಾಗಿತ್ತು ಈ ಪ್ರದೇಶ ಅಂದರೆ, 100 ವರ್ಷದಲ್ಲಿ ಈ ಪ್ರದೇಶವನ್ನು 33 ಜನ ಅಧಿಕಾರಿಗಳು ಆಳ್ತಾರೆ. ಯಾಕೆಂದರೆ ನಮ್ಮ ಸಂಗಮರ ಕಾಲಕ್ಕೆ ಈ ರಾಜ್ಯಗಳು ಇರೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ವಿಜಯನಗರದಲ್ಲಿ ಬಂದಂಥ ಸಿಸ್ಟಮ್ ಯಾವುದು ಅಂದರೆ ಅಧಿಕಾರಿ ವರ್ಗ. ಆ ಅಧಿಕಾರಿಗಳು ಯಾರು ಅಂದರೆ ವಂಶಪಾರಂಪರ್ಯ ಬರ್ತಕ್ಕಂಥ ಅಧಿಕಾರಿಗಳೆಲ್ಲ ಅವರು ಟ್ರಾನ್ಸ್ಫರಬಲ್. ಅವರು ಅಧಿಕಾರಿಗಳನ್ನು ಒಂದು ಕಡೆ ಇರ್ತಾ ಇರಲಿಲ್ಲ ಅವರು, ಯಾಕೆಂದರೆ ಒಂದು ಕಡೆ ಇಟ್ಟರೆ ಮತ್ತೆ ಅವ್ರು ರಿವೋಲ್ಟ್ ಆಗ್ಬೋದು, ಸೈನ್ಯ ಕಟ್ಬೋದು, ನಮ್ಗೆ ತೊಂದರೆ ಕೊಡ್ಬೋದು ಅಂದ್ಬಿಟ್ಟು 3 ವರ್ಷ 4 ವರ್ಷ 5 ವರ್ಷ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಎತ್ತು ಒಗಿತಾ ಇದ್ರು ಅವರು. ಇದು ಸಂಗಮನ ಕಾಲದಲ್ಲಿ ಆರಂಭವಾದಂಥ ಒಂದು ಆಡಳಿತ. ಮುಂದೆ ಬದಲಾವಣೆಯಾಗಿ ಮತ್ತೆ ರಾಜಮನೆತನಗಳಿಗೆ ಅದು ಅನಾಂದಿ ಆಗುತ್ತೆ. ಕೃಷ್ಣದೇವರಾಯನ ಕಾಲದಲ್ಲಿ ಹೆಚ್ಚಿಗೆ ಆರಂಭ ಆಗತಕ್ಕಂಥದ್ದು ಹಾಲು ಬೆಣ್ಣೆಗೆ ಅಂತ, ಹಾಲು ಬೆಣ್ಣೆಗೆ ಅಂದ್ಬಿಟ್ಟು ಜಮೀನು ಜಾಗ ಕೊಡ್ತಕ್ಕಂಥದ್ದು, ಒಂದಷ್ಟು ರಾಜ್ಯ ಆಳ್ಕೊಂಡಿರು, ನಿನ್ನ ವಂಶಪಾರಂಪರ್ಯವಾಗಿ ನೀನು ನೋಡ್ಕೊಂಡಿರು, ನನಗಿಷ್ಟು ಕುದುರೆ ಇಷ್ಟು ಸೈನ್ಯ ಕೊಡು ಅಂತ. ಅಲ್ಲಿಂದಾಚೆ ಮತ್ತೆ ಪಾಳೆಗಾರರು ಶುರುವಾಗ್ತಾರೆ. ಆ ಪಾಳೆಪಟ್ಟುಗಳು ಶುರುವಾಗ್ತಕ್ಕಂಥದ್ದೇ ತುಳುವರ ಕಾಲದಲ್ಲಿ. 100 ವರ್ಷದಲ್ಲಿ 33 ಜನ ಅಧಿಕಾರಿಗಳು ಈ ಒಂದು ಪ್ರದೇಶವನ್ನು ನೋಡಿಕೊಂಡು ಆಳಿ ಹೋಗಿದ್ದಾರೆ. ಇದು ನಮಗೆ ಶಾಸನದ ಗೊತ್ತಾಗ್ತಕ್ಕಂಥದ್ದು. ಹೀಗಾಗಿ ವಿಜಯ ಮತ್ತು ಇಲ್ಲಿನ ಶಾಸನಗಳನ್ನು ಗಮನಿಸಿ ನೀವು, ಇಲ್ಲಿನ ಶಾಸನ ಗಮನಿಸಿದಂಥ ಸನ್ನಿವೇಶದಲ್ಲೂ ಅಷ್ಟೇ, ಶಾಸನ ಹೇಳ್ತಕ್ಕಂಥದ್ದು ಒಂದು 4-5 ಸಾಲ ಅಷ್ಟೇ ಹೇಳ್ತಕ್ಕಂಥದ್ದು. ಇಂಥವ್ನು ಬಂದ, ಇಂಥವ್ನು ಆಳ್ತಾ ಇದ್ದ, ಇಂಥವ್ನು ಇಂಥ ದೇವರ ಸ್ಥಾನಕ್ಕೆ ಅಥವಾ ಇಂಥ ಬ್ರಾಹ್ಮಣರಿಗೆ ದಾನ ಕೊಟ್ಟರು. ಉಳಿದ ಒಂದು 25-30-40 ಸಾಲು ಬರ್ತಕ್ಕಂಥದ್ದು ಏನು ಕೊಟ್ಟರು ದಾನ, ಗದ್ದೆಗಳನ್ನು ಪೀಸ್ ಮಾಡಿ ಇಂತಿಂಥ ಗದ್ದೆ ಇಂತಿಂಥವನಿಗೆ ಇಂತಿಂಥವನಿಗೆ ಅಂತ ಬರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಶಾಸನಗಳಿದ್ದರೂ ಕೂಡ ಇನ್ಫಾರ್ಮೇಷನ್ ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಇಲ್ಲಿ. ನಮ್ಮ ಮೈಸೂರು ಕಡೆ ಆಗಲಿ ಅಥವಾ ತುಮಕೂರು ಕಡೆ ಆಗಲಿ ಅಥವಾ ಚಿತ್ರದುರ್ಗ ಕಡೆ ಸಿಗ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗೋದಿಲ್ಲ, ಭಾಳ ಕಡಿಮೆ ಸಿಗ್ತಕ್ಕಂಥದ್ದು. ದಾನದ ವಿವರ ಸಿಗುತ್ತೆ ನಿಮಗೆ, ಆದರೆ ದಾನ ಕೊಟ್ಟವನಾಗಲಿ ಅಥವಾ ಅವನ ಬಗ್ಗೆ ಹೆಚ್ಚಿನ ವಿವರಗಳು ನಮಗೆ ಸಿಗದೇ ಇರತಕ್ಕಂಥದ್ದು ನಾವು ಈ ಒಂದು ಇಲ್ಲಿನ ಶಾಸನದಿಂದ ನಾವು ನೋಡ್ತೀವಿ. ಭಾಷಿಕವಾಗಿ ಅಧ್ಯಯನ ನಡೆಸಿದಂಥ ವಿದ್ವಾಂಸ ಅನೇಕ ವಿದ್ವಾಂಸರು ಇಲ್ಲಿನ ಭಾಷೆಯ ಸ್ಟ್ರಕ್ಚರ್, ಇಲ್ಲಿನ ಪದಗಳು, ಭಾಷೆಯಲ್ಲಿರ್ತಕ್ಕಂಥ ಪದಗಳೇನಿದೆ ಆ ಪದಗಳು ಮತ್ತು ತೆಲುಗಿನ ಒಂದು ಪದಗಳಿಗೆ ಭಾಷೆಗೆ ಹತ್ತಿರವಾಗಿದೆ ಎಂಬತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಹಾಗಾದರೆ ಇವರು ಎಲ್ಲಿಂದ ಬಂದರು ತುಳುವರು, ಈ ತುಳು ಮಾತಾಡ್ತಕ್ಕಂಥ ಜನ ಎಲ್ಲಿಂದ ಬಂದರು ಎಂಬತಕ್ಕಂಥದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇದೆ. ಅದು ಇಲ್ಲಿನವರು ಅಥವಾ ಹೊರಗಡೆಯಿಂದ ಬಂದರು ಎಂಬತಕ್ಕಂಥದ್ದು ಇದೇ ಮಾತನ್ನು ಕೊಡವರು ಹೇಳ್ಕೊಳ್ತಾರೆ, ನಾವು ಬೇರೆ ಕಡೆಯಿಂದ ಬಂದ್ವಿ ಅಂತ ಹೇಳ್ಕೊಡ್ತಾರೆ. ಇತ್ತೀಚೆಗೆ ಅವರು ಏಷ್ಯಾ ಮೈನರ್ ಪ್ರದೇಶದಿಂದ ಬಂದ್ವಿ ಅಂತ ಹೇಳ್ಕೊಡ್ತಾರೆ ಅವರು. ವಲಸೆ ಎಂಬತಕ್ಕಂಥದ್ದು ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕಾಲದಿಂದ ಕಾಲಕ್ಕೆ ಈ ವಲಸೆ ಎಂಬತಕ್ಕಂಥದ್ದು ನಡೀತಾನೆ ಇರುತ್ತೆ. ವಲಸೆಯಿಂದ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ನಿಮಗೆ ಉದಾಹರಣೆಗೆ ಒಂದು ಹೇಳೋದಾದರೆ, ಎಷ್ಟೇ ಶಾಸನಗಳನ್ನು ಹುಡುಕಿದ್ರು ಕೂಡ ಗೋದಾನ ಇದೆ,
ಮತ್ತೆ ಯಜ್ಞಯಾಗಾದಿಗಳಲ್ಲಿ ಅಜವನ್ನ ಅಥವಾ ಕಾಡನ್ನ ಬಲಿ ಕೊಡ್ತಾ ಇದ್ರೆ ಅಂತಕ್ಕಂಥ ಉಲ್ಲೇಖ ಬರುತ್ತೆ.

0: ಕುರಿಯ ಉಲ್ಲೇಖ ಅಪ್ಪಿತಪ್ಪಿಯೂ ಬರೋದಿಲ್ಲ. ಕುರಿಯ ಉಲ್ಲೇಖ ಯಾಕೆ ಬರೋದಿಲ್ಲ? ಕುರುಬರು ಇರಲಿಲ್ವಾ ಇಲ್ಲಿ? ಪಾವಿತ್ರತೆಯ ರೀತಿಯಲ್ಲಿ ಕುರಿಯನ್ನು ನೋಡೋದೇ ಇಲ್ಲ ನಾವು. ಹಾಗಾದ್ರೆ ಎಲ್ಲಿ ಯಾವ ಕಡೆಯಿಂದ ಬಂದರು ಇವರು? ಈ ಥರದ ಈ ವಲಸೆ ಎಂಬತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ನಡೀತಕ್ಕಂಥದ್ದು, ಯಾವ ಜನ ಎಲ್ಲಿಂದ ಬಂದರು ಎಂಬತಕ್ಕಂಥದ್ದನ್ನು ಯಾರು ಟ್ರೇಸ್ ಔಟ್ ಮಾಡಿ ಇಟ್ಕೊಂಡಿರು, ಬರೆದು ಇಟ್ಕೊಂಡಿರೋದಿಲ್ಲ. ಇದಕ್ಕೆ ನಿನ್ನೆ ಬರವಣಿಗೆ ಇಲ್ಲದಿದ್ದಂಥ ಕಾಲದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು, ಅವರು ಒಂದು ಪದದ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ, ಕೊಠಾರಿ ಎಂಬತಕ್ಕಂಥದ್ರ ಬಗ್ಗೆ ಕೊಟ್ಟಾಗ ನನಗೆ ಒಂದು ಅನಿಸ್ತು. ನಾನು ಅರಮನೆ ರೆಕಾರ್ಡ್ಸನ್ನು, ಮೈಸೂರು ಅರಮನೆ ರೆಕಾರ್ಡ್ಸನ್ನು ನೋಡ್ತಾ ಇದ್ದ ಸನ್ನಿವೇಶದಲ್ಲಿ ಅಲ್ಲಿ ಗೊಲ್ಲರ್ ಅಂತ ಬರ್ತಾರೆ, ಗೊಲ್ಲರು ಅಂತ. ಅವ್ರು ಇವಾಗ ಭಾಳ ಸಫೋಸ್ಟಿಕೇಟೆಡ್ ಆಗಿ ನಾವು ಗೊಲ್ಲರಲ್ಲ ಯಾದವರು ಅಂತ ಹೇಳ್ಕೊಳ್ತಾರೆ. ಪದ ಬದಲಾವಣೆ ಅಷ್ಟೇ ಹೊರತು ಜೀವನ ಶೈಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಪದ ಬದಲಾಯಿಸ್ಕೊಂಡ ತಕ್ಷಣವೇ ನಾವು ಜೀವನ ಶೈಲಿ ವ್ಯತ್ಯಾಸ ಆಗೋದಿಲ್ಲ. ಇರಲಿ, ಅವ್ರು ಯಾದವರೇ ಇರಲಿ, ಗೊಲ್ಲರ್ ಎಂಬತಕ್ಕಂಥ ಶಬ್ದ ಬರುತ್ತೆ. ಜೆಸುಯಿಟ್ ಪತ್ರಗಳನ್ನು ನಾವು ಗಮನಿಸಿದಂಥ ಸನ್ನಿವೇಶದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬಂದಂಥ ಅನೇಕ ಈ ಮತಾಂತರಕ್ಕೆ ಪ್ರಯತ್ನ ಪಟ್ಟಂಥ ಜೆಸುಯಿಟ್ ಪಾದ್ರಿಗಳಿಗೆ ವಿರೋಧಿಸ್ತಾ ಇದ್ದವರು ಯಾರು ಅಂದರೆ ಗೊಲ್ಲರ್ ಅಂತ. ಇವರು ಯಾಕೆ ಗೊಲ್ಲರು ವಿರೋಧಿಸ್ತಾ ಇದ್ರು? ಗೊಲ್ಲರ್ ಅವರು ಈ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಪ್ರಮುಖವಾಗಿ ಭಂಡಾರವನ್ನು ನೋಡ್ಕೊಳ್ತಾ ಇದ್ದವರು. ಅವರು ತುಳುನಾಡಿನ ಬಗ್ಗೆ ಭಾಳಷ್ಟು ಜನ ಅಧ್ಯಯನ ನಡೆಸಿದ್ದಾರೆ. ಇದು ಈಗಾಗಲೇ ಮೊದಲಿಗೆ ನಾವು ತಿಳ್ಕೊಳ್ಬೇಕಾದ್ದು ರಾಷ್ಟ್ರಕವಿ ಗೋವಿಂದ ಪೈ ಅವರನ್ನು, ಅವರಾದಮೇಲೆ ಗುರುರಾಜ್ ಭಟ್ರು, ಮತ್ತು ಕೆ ವಿ ರಮೇಶ್ ಅವರು ಶಾಸನ ತಜ್ಞರಾಗಿ ಕೆ ವಿ ರಮೇಶ್ ಅವರು, ಮತ್ತು ವಿವೇಕ್ ರೈಗಳು ಜಾನಪದದಲ್ಲಿ ಒಂದು ಹೆಸರು ಅವ್ರದ್ದು, ಮತ್ತು ಕೂಶಿ ಹರಿದಾಸ್ ಭಟ್ರು ತುಳು ನಿಘಂಟು, ತುಳು ಕರ್ಣ ನಿಘಂಟು ಇವೆಲ್ಲವನ್ನು ಮಾಡೋದಕ್ಕೆ ಭಾಳ ಪ್ರೇರಕರವರು. ಹೀಗೆ ಬಹುಶಃ ನಮ್ಮ ಸಂಪರ್ಕಕ್ಕೂ ಬಂದೋ ಏನೋ ಗೊತ್ತಿಲ್ಲ. ಆಮೇಲೆ ಇವರು ಅವರ ಯಜಮಾನರ ಜೊತೆ ಹೋಗಿ ಅಲ್ಲಿಂದ ಪ್ರವಾಸದ ಕಥೆಗಳನ್ನು ಬರೆದ್ರು, ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಾಗೆ, ಮತ್ತು ಬೇರೆ ಬೇರೆ ನೇಪಾಳಕ್ಕೆ ಸಂಬಂಧಪಟ್ಟಾಗೆ, ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಾಗೆ, ಪ್ರದೇಶಗಳಿಗೆ ಸಂಬಂಧಪಟ್ಟಾಗೆ ಪ್ರವಾಸ ಕಥೆಗಳನ್ನು ಬರೆದ್ರು. ಆದರೆ ಮುಂದೆ ಚಿದಾನಂದ ಮೂರ್ತಿಗಳ ಮತ್ತು ನಮ್ಮ ಸಂಪರ್ಕ, ಇತಿಹಾಸ ಅಕಾಡೆಮಿ ಸಂಪರ್ಕ ಬಂದಮೇಲೆ ಬಹುಶಃ ಅವರ ಬರವಣಿಗೆ ಜನಾಂಗೀಯ ಸಂಶೋಧನೆ ಬಗ್ಗೆ ತಿರುಗಿ ಅದಕ್ಕೆ ಒಂದು ಪ್ರಮುಖವಾದಂಥ ಒಂದು ಅಡಿಪಾಯವನ್ನು ಅವರು ಹಾಕಿದ್ದಾರೆ. ಅದರಿಂದ ಇವರೆಲ್ಲರ ಸಾಲಿಗೆ ಮುಂದೆ ಸೇರ್ತಕ್ಕಂಥವರು. ಅವರ ಕೃತಿಗಳು ಈ ಒಂದು ತುಳು ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ಯಾರೇ ಆಗಲಿ ಅವರಿಗೆ ದಾರಿದೀಪ ಆಗುತ್ತೆ, ಮಾರ್ಗದರ್ಶನವಾಗುತ್ತೆ ಎಂಬತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಾನು ಹಿಂದೆ ಕೊಂಕಣಿ ಭಾಷಾ ಕೇಂದ್ರಕ್ಕೆ ಹೋಗಿದ್ದೆ. ನಾನು ಕೊಂಕಣಿ ಭಾಷಾ ಕೇಂದ್ರಕ್ಕೆ ಹೋದಂಥ ಸನ್ನಿವೇಶದಲ್ಲಿ ನನಗೆ ಭಾಳ ಖುಷಿಯಾಯಿತು. ಅಲ್ಲಿನ ಒಂದು ಚಟುವಟಿಕೆಗಳು ಮತ್ತು ಅಲ್ಲಿನ ಒಂದು ಅಧ್ಯಯನ ರೀತಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ನೋಡಿದಾಗ ತುಳುನಾಡಿನಲ್ಲಿ ಒಂದು ತುಳು ಭಾಷಾ ಕೇಂದ್ರ ಆಗಬೇಕು. ಆ ತುಳು ಭಾಷಾ ಕೇಂದ್ರ ಅಂತ ಇಟ್ಕೊಂಡು ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ, ಎಲ್ಲವನ್ನ ಸಂಸ್ಕೃತಿಯನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಕೇಂದ್ರವಾಗಿ ಬೆಳೆಸಬೇಕೆಂಬತಕ್ಕಂಥದ್ದು ನನ್ನ ಇದು ಒಂದು ಕೋರಿಕೆ ಅಷ್ಟೇ. ಇದು ತುಳು ಭಾಷಾ ಕೇಂದ್ರ, ಅದು ಅಲ್ಲಿ ಎಲ್ಲರನ್ನು ಒಳಗೊಂಡಂತೆ, ಎಲ್ಲ ಜನಾಂಗ, ಎಲ್ಲ ಮತ ಧರ್ಮೀಯರನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಭಾಷಾ ಕೇಂದ್ರ ಕಟ್ಟಿ. ಅದಕ್ಕೆ ಬೇಕಾದ ನೀವು ಸರ್ಕಾರದಿಂದ ತಗೊಳ್ಳಿ, ಅಥವಾ ಅಲ್ಲಿ ನೋಡಿ ಒಂದು ಸಣ್ಣದೊಂದು ಮ್ಯೂಸಿಯಂ ಮಾಡಿದ್ದಾರೆ ಅವರು, ನಾನು ನಮ್ಮ ಮನೇಲಿ ನೋಡಿಸ್ಕೊಳ್ಬೋದು. ಆದರೆ ಒಂದು ತುಳು ಅಂತ ಅಂದಾಗ ತುಳುವರು ಅಂತ ಹೇಳಿದಂಥ ಸನ್ನಿವೇಶದಲ್ಲಿ ತುಳುವರಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಯಾವುದಾದ್ರು ಕೇಂದ್ರ ಇದೆಯಾ ಅಂದರೆ ಇಲ್ಲ. ಸಂಸ್ಕೃತಿಯ ಒಂದು ಬೆಲೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಇರ್ತಕ್ಕಂಥ ಆಚರಣೆ ನಾಳೆ ಇರೋದಿಲ್ಲ. ಈಗಾಗಲೇ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ, ಇನ್ನು ನಮ್ಮ ಮಕ್ಕಳು ನಮ್ಮ ಮಾತು ಇನ್ನು ನಮ್ಮ ಅವ್ರ ಮಾತು ಅವ್ರು ಕೇಳೋದಿಲ್ಲ. ಸೊ ಡಿಕ್ರೀಸ್ ಆಗ್ತಾ ಬರುತ್ತೆ ಅದು. ಅದರಿಂದ ಅಂಥ ಒಂದು ಸನ್ನಿವೇಶ ನಾವು ಎದುರಿಸೋ ಸನ್ನಿವೇಶದಲ್ಲಿ ಒಂದು ಭಾಷಾ ಕೇಂದ್ರವನ್ನು ಕಟ್ಟಿ ಅಂತೇಳಿ ನಾನು ಮಾತೇಳಿ, ಮತ್ತು ಈ ಅಧಿಕಾರ ಎಂಬತಕ್ಕಂಥ ಒಂದು ಗ್ರಂಥವನ್ನು ನಾನಿವತ್ತು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಇಂದಿರಾ ಹೆಗ್ಡೆಯವರು ಮುಂದೆ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿಸ್ಲಿ. ಮತ್ತು ಇಂದಿರಾ ಹೆಗ್ಡೆಯವರೆಲ್ಲ ನಿಮ್ಮಲ್ಲೂ ಕೂಡ ಇದೇ ಇಂಥದ್ದೇ ಒಂದು ಸಂಶೋಧಕರಾಗಿ ಬನ್ನಿ ಭಾಳ ಜನ ಅಂತೇಳಿ ಒಂದು ನನ್ನ ಒಂದು ಈ ಉದ್ಘಾಟನಾ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಪ್ರಶ್ನೆಗೆ ಉತ್ತರ
1: ಸಾಂಸಾರಿಕವಾದ ಜೀವನವೂ ಪ್ರಶ್ನೆ ಉಂಡ ಪಣ್ಣ ನಂಗೆ ಎಂತ ಕೂಡು ಬಂದ ಬಗ್ಗೆ ಏನೈತು ಉತ್ತರ ಬರ್ಬೇಕು
0: ಅಗತ್ಯ ಎಂಕು ಭವಿಷ್ಯ ನಿರ್ಧಾರ ಮಲ್ಪರೆ ಉಕ್ಕುಣು ಪ್ರಶ್ನೆ ಬಂಪಿನ ಪಂತನೆ
1: ಕೊಣ್ಣು ಲೇಪಲ ಅಟ ಮಲ್ಪರೆ ಬಲ್ಲಿ
0: ಅಟ ಮಲ್ಪರೆ ಬಲ್ಲಿ
1: ಅವನಿಗೆ ಕತೆ ಗೊತ್ತು ನನಗೆ ಅವ ಕತೆ ಗೊತ್ತು ನಡು ರಾತ್ರಿ ಕಂಡನೆ ಬತ್ತೆಗೆ ಕಂಡೆಯ ಬಣ್ಣಕ್ಕೆ ಮೋಲ್ ಜೋರ್ ಮಲ್ತಳು ಯಾನು ಬಾಗಿಲ್ ದೆ ಪೂಜಿ ಬಾಗಿಲ್ ದೆಪ್ಪುನೆ ಈಗ ಬೊಬ್ಬೆ ಬಾಡಿ ಬಂಡಿಗೆ ಬೊಬ್ಬೆ ಬಂಡಲ್ಲಿ ಬಾಗಿಲ್ ದೆ ಪೂಜಿ ಬಂದೊಳಗೆ ಯಾನು ಬೋದು ಗುಹೆಲ್ಲ ಆಗಿವೆ ಪಾಪ ಆಣು ಲೇತು ಮುಗ್ದಿರುತ್ತಲ್ಲ ಯಾನು ಗುಹೆಲ್ಲ ಆಗಿ ಈ ಗುಹೆಲ್ಲ ಆಗಿಂಡಲ್ಲ ಯಾನು ಬಾಗಿಲ್ ದೆ ಪೂಜಿ ಅಲ್ಲಿ ಬಂಡೋಳಿಗೆ ಹಿಂದೆ ಅಂಚಿಂಕಿತ್ತು ನೇಲೆ ಒಂದು ಕಲ್ಲು ಕೊಂಡು ಗುಹೆಲ್ಲಿ ಗುಳಿ ಮುಳಿಗೆ ಓಡಿ ಅಂಡ್ ಏನು ಯಜಮಾನ್ರೆ ಸೈತರು ಬಂದ್ರೆ ಬಾಗಿಲ್ ಎತ್ತು ವಿದಾಯ ಬತ್ತೊಳಗೆ ವಿದಾಯ ಬತ್ತಿ ಬಿಟ್ಟಿಗೆ ಮದಟ್ಟು ನಂದೇ ಉಳಾಯ್ಬೋದು ಚಿಲ್ಕವಾಡೊಂಡೆ ಮೋಲ್ ಬೊಬ್ಬೆ ಮಾಡಿಯಲ್ಲ ಇಚ್ಛೆ ಬಾಗಿಲ್ ದೆಪ್ಪಲೇ ಬಾಗಿಲ್ ದೆಪ್ಪಲಿ ಯಾನ್ ತೆಪ್ಪುಜಿ ಬಂಡಿಗೆ ತೆಪ್ಪುಜಿಂದ ಯಾನ್ ರಾತ್ರಿ ಬೊಬ್ಬೆ ಮಾಡುವೆ ನಡು ರಾತ್ರಿ ಬೊಬ್ಬೆ ಮಾಡು ಏನು ಮಂಡೋಳಿಗೆ ಐಕೆ ಬೊಬ್ಬೆ ಬಂಡ ಎಡ್ಡೆಯ ಪುಂಡು ಬೊಬ್ಬೆನೇ ಬಾಡು ಊರ್ದಾಕ್ಲು ಬತ್ತು ತೂಪೇರ್ನಿ ನಾನು ರಾತ್ರಿ ಬಾಡ್ನ ಈ ಕುಂಟುಡು ಈ ನಡು ರಾತ್ರಿ ಓಡಿ ಬಿದಾಯಿ ಹೋಕ ಓಡಿ ಬಿದಾಯಿ ಹೋತಾ ಅಂದ್ ಬಂದು ಊರ್ದ ಜನಕ್ಕೂ ನಿಕ್ಕು ಮೋನಿಗೆ ಮಜ್ಜಿ ಪೂಜೆ ಮಂಡಿಗೆ ಪಾಪ ಆಣುಳು ಏನು ಪಾಪ.

0: ಕೇವಲ ಖಂಡನೆ ಮಾಡಿದ ಲಡೈ ಯಾವೊಂದೇ ಇತ್ತು ನಿಮಗೆ ಲಡೈ ಅಂದ್ರೆ ಪುನಃ ಒಂಜಿ ನಮಗೆ ತೀರ್ಮಾನ ಅಂತೀರಿ ನಮ್ಮ ದಿನೋಲ ಲಡೈ ಮಲ್ಪನ ಬರ್ಚಿ ಒಂಜೀತ್ ಮಲ್ಲ ಕಾಕಜಿಡು ನಮ್ಮ ಜೀವನದ ದಾದಾದ ತಪ್ಪಾತು ಅವೇ ನಮ್ಮ ಬರೀ ತೀಕ ಅವೇ ನಡಿಜಲ್ಲ ಓದಲು ಸರಿ ಮಲ್ಪು ಕಾಣಿ ಇಂಬಿ ಪೋಯಿ ಇಂಬಿ ಬೇಲೆ ಮಲ್ಪಂಡಿ ಪೋಯಿ ಹೋದು ಪೂರ ಬರೀದಿ ಎಂಥ ಮಲ್ದ ಇಂಥ ಮಲ್ದ ನೆಕ್ಕ ಲಡಾಯಿತು ನೆಕ್ಕ ಲಡಾಯಿತು ನೆಕ್ಕ ಲಡಾಯಿತು ಮಂಡಿದ್ವಿ ಬಡ್ದಿಗೆ ಒಂದು ಕಾಕಜಿ ಹೊರದು ಬರ್ತದೆ ಇಲ್ಲ ಬರೀದಿಲ್ಲ ಅಂಡದು ಇಂಬೆ ಮತ್ತೆ ಬಡ್ದಿಲ್ಲ ಕೊರಿಯೇ ಬಡ್ದಿ ಓದಿಯೋಲು ಓದಿದ ಕೊಂಡೊಳಗೆ ಓ ಮೂಜಿ ಕಾಸ್ತಾಯ ಎಲ್ಲೆಲ್ಲ ವಿಷಯ ಎಲ್ಲ ಪೂರ ಈ ನೆನಪು ದಿ ತಾತ ಅಪ್ಪೋ ನಿನ್ನ ಬುದ್ಧಿವಂತಿಗೆನೆ ಅಂದುಕೊಂಡೊಳಗೆ ಅಲ್ಲಿ ಮನಸ್ತ ಉಲ್ಲಾಯಿಡಿ ಅಪ್ಪ ಹಾಲು ಬರುತ್ತಿಲ್ಲ ಕಾಕಜಿನ ಕೂರ್ಕೊಂಡೊಳಗೆ ಹಾಲು ಕಾಕಜಿದ್ದ ಹಾಲು ಬರುತ್ತೀರಿ ಖಾಲಿ ರಂಗೋಲಿ ಮಾತ್ರ ಬರುತ್ತೊಳಗೆ ಖಂಡನೆ ಕೇಂಡಿ ಈ ಹಾಲು ಕಾಕಜಿಗೆ ಆತು ಪೂರ ಬರುತ್ತೆ ಈದಾನೇ ಬರುತ್ತೆ ಅಂದು ಹಿಂಕೀರ್ ದಾದ ಮಾತ್ರ ನಿರ್ತಾರ ಒಂದಿಲ್ಲ ನೆನಪುಜ್ಜಿ ಅಂಥದ್ದು ಹಿಂಗೆ ಬರೇರದ ವಿಷಯ ತಿಂದು ಅಪ್ಪದೊಳಗ ಆಯೆ ಪಂಪೆಗೆ ಪಾಪ ಈತಿ ಅಡ್ಡಂತಿನ ಬುಡುಗಿ ನಾನು ಒಂದು ಚೂರ್ಲ ಬೇನೆ ಮಲ್ತೆತ್ತ ಮಲ್ತೆತ್ತ ನಾನೊಂದು ಚೂರ್ಲ ಬೇನೆ ಮಲ್ಪೆರೆ ಬಳ್ಳಿ ಏತಿ ಅಡ್ಡಂತಿನಲ್ಲಿ ತಪ್ಪಾಂಡು ಬಂದು ಆಯ್ ಕೈ ಮುಗಿದು ಕ್ಷಮೆ ಗೆಂಡೆಗೆ ಮೋಲು ಉಲ ತೊಳೆಡಿ ತೆಲಿಪೋಲಿಗೆ ಮಗ ಒಂದು ರಡ್ಡೆ ಸತ್ತಿ ಗುರಿಕು ಊರ್ನೊಂದು ಹೊರ ಮದುವೆ ನಿನಗೆ ಗುರಿಕು ಬಿಡ್ತೇನೆ ಕೂಡ ಮೊಲಿನ ಪಾಪ ಅಂದ್ರೆ ನಿನ್ನೆ ಕೂಡ ಗುರಿಕು ಉರಿಯಲಿಗೆ ಒಣ್ಣು ಅಂಚಲ ಉಪ್ಪಿರ ಹೋಗುತ್ತು
1: ಸರಿಯಾದ ಉತ್ತರ ಕೊಟ್ಟೇನಾ

0: ಬರ್ಪುನ ಒಂಜಿ ಚೂರು ತಡಾತುಂಡ
1: ಪ್ರಕರಣನೇ ಬೇಕಾತೊಮ್ಮೆರೆ
0: ಏಸಿಗೆ ಆತೋತ ನಮ್ಮ ಬದುಕದಲ್ಲ ಪ್ರೇಜನ ಉಂಡ ಮಗ
1: ಅಲ್ಲೇ ನುಪ್ಪು ಕೊರ್ಫಿನ ರಂಡಮ್ಮೆರೆ ನುಪ್ಪು ಅವರನ್ನ ಕಬಿಡ ಯಾರು ಕಬಿಡ ಬಿದ್ದಲ್ಲಿ
0: ಕಬಿಡ ನಿನ್ನ ಪದಪ್ಪುದಿ ಬೇರುಂಡ ಏಪಲ ನಮ್ಮ ಓಲುಲ್ಲ ದಾದ ಬೇಲೆ ಬಲ್ತೊಂದುಲ್ಲ ಅಂತ ಪಂಪುನ ಚಿತ್ತ ಪ್ರಜ್ಞೆ ಓಡು
1: ನಮ್ಮೆರೆ ಬಗೆಮಣಿ
0: ಒಂದು ಸಂಸ್ಕಾರ ಬಲ್ಪುನವು ಪುಟ್ಟುಡು ಬಲ್ಪುನಿಗೆ ಐದು ಕಲ್ಪಾವುಡ ಆಯ್ತು ಅಪ್ಪೆಮ್ಮೆ
1: ಏನಾಗಿ ಪುಟ್ಟಿದೆ ಎಂದು
0: ಆ ಸಂಸ್ಕಾರ ಗೊತ್ತಾಪುಡು ಒಂದು ಮಂತ್ರಿನ ಮಗಿಯಾದು ಇಂಚಿನ ಮೇಲೆ
1: ಸಂಸ್ಕಾರ ಎಂಚ ಅವ ಅಪ್ಪಮ್ಮನ ಸಂಸ್ಕಾರ
0: ಎಲ್ಲ ಯಾನೆ ಎಂಟ ಮೌನ ಗೊತ್ತಾವಳು
1: ಇದೇ ದಾನೆ ಮೇಲೆ ಚೂರ ತೊರೆಪೇರೆ ಬುಕ್ಕಪುರ ಗಡ್ಡೆ
2: ರಾಜಕುಮಾರಿ ಬೇಜಾರು ಮಲ್ಪಡಿ ಎನ್ನ ಮಗಿ ಮಲ್ತನಾಂಚಿತ್ತನ ತಪ್ಪು ಒಂದು ಎಂತ ಅನುಭವ ಒಂದು ಅಪ್ಪೆ ಜನ ಬಾಲೆ ಬಂಡದು ಮೋಕ್ಕೇಳು ಸಂಖ್ಯೆ ಅಂಡ ಇಂಚಿನ ಮೇಲೆ ಮಲ್ತುರವೇ ಬಂಡದು ಕನಮನ ಸಣ್ಣ ಎಣ್ಣಿಲ್ಲ
3: ಎನ್ನ ಅಮ್ಮೇಲೆ ಹೇಳ್ದಲ್ಲ ಹಿರಿಯ ಸ್ಥಾನ ನೋಡಿತ್ತೀನಾರಿ ಈರಿ
2: ಒಂದಪ್ಪೆ
3: ಓ ಈ ರೀಂಚ ಕಣ್ಣನೀರು ಪಾಡ್ರೆ ಬಲ್ಲಿ
2: ಈರ್ನ ಅಪ್ಪ ಜಿನ ಈ ವಿಷಯ ಹೇಗೆ ಗೊತ್ತೋ ನನ್ನ ಶಿಕ್ಷೆ ಕೊರ್ತೇರಿಂದ ಅಪ್ಪಾಜಿ ಕಾಲಪ್ಪಿ ಆರು ಬೇಜರಡು ಒಂಜಿ ಬಟ್ಟು ಕಣ ನೀರು ಈ ಭೂಮಿಗೆ ಜಪಡ ಇರಂದ
1: ನಮ್ಮ ಭೂಮಿ ಸುಡ್ಡು ಸುಡು ಸುಡುಕರಿಯಾದ ಭೂಮಿ
2: ಅಜ್ಜಿನ ತಪ್ಪುಗ ಅವಕಾಶ ಮಂತು ಕೊರಡಪ್ಪೆ
3: ಇಜ್ಜಿ ಮಂತ್ರಿ ಈ ವಿಚಾರಣೆ ಯಾನು ಎರಡಲ್ಲ ಪಂಪಜಿ ಅಣ್ಣ ಜಾಗ್ರತೆ
2: ಇಡಕೊಡೇ
3: ಪಂಡ ಇಂಚಿನ ಪ್ರದೇಶ ಪುಣ್ಣು ಕೊಡ್ನಿಯವಳು ಕೋಪಿನ ಕೊಡ್ತುಡು ಇಂಚ ಮಲ್ತೆರಡ ಇಂಚ ಮಂತ್ರಿನ ಮಗೆ ಎಲ್ಲ ಹಿರೇಗ ಅಪವಾದ
2: ಈ ತರ ಮೋಕೆಡು ಸಾಂಕಿನ ತಪ್ಪುಗು
3: ನಾನಾಗಲ ತಿದ್ದು ಚೂರು
2: ನನ್ನ ಯಾರು ಶಿಕ್ಷೆ ಕೊಡ್ತು

மல்த்ரினா ஏறி கதா

0: ಅಪ್ಪ ಸಾರ್ವಜನಿಕವಾದ ದಾಲ ಹೊಲ್ಪಿಜೇರಿ ಕೂಡ ಜನಕ್ಕೂ ಇರಲಿ ಬಿಡ ಬೇರೆ ನಾಯಿ ಮುಟ್ಟಿದ್ದು ನಾಯಿಗೆ ಏನು ಮಾಡಿದ್ರೆ ಹೆಂಗೆ ಮದುವೆ ಅಂತ ಕೊಡ್ಬೇಕು
1: ಬೊಕ್ಕ ನಮ್ಮ ಬದುಕೋಡ
0: ಸಂಸಾರ ಉಂಟು ನೀರಿನ ಬಗ್ಗೆ ಹೆಂಗ್ ಬರೋಸ ಯಾರ ಬದುಕು
1: ಯಾರು ಸಾಯ್ತಲ್ಲ
0: ಅಂತ
1: ಉಂಬಲು ಹೆಂಚಿನ ಮಲ್ತಂದಾಂಡಲ ನಮ್ಮ ಸಾದಿಗೆ ಬರ್ಪುಜೋಲು ಒಂದು ಗೊತ್ತಾಂಡು ಉಂಬಲು ನಮ್ಮ ಸಾದಿಗೆ ಬತ್ತಿಜೋಲ್ನ ದಾನೆ ಉಂಬಲ್ನ ಸಾದಿಗೆ ನಮ್ಮ ಬಾಯ್
0: ಎಂಚ ಅಂದರೆ
1: ಇತ್ತೇನೆ ಇಲ್ಲು ಬಿಡೋದಿ
0: ಯಾನ ಮಾತಿರಲ ಬಂದ್ಬೇರಿ ಇಲ್ಲು ಕುಡಿಯರೆ ಬಲ್ಲಿ ಇಲ್ಲು ಕುಡಿಯರೆ ಬಲ್ಲಿ ಆರೋಗ್ಯವನ್ನು ಕಾಪಾಡಿ ಅಗತ್ಯ ಬಿದ್ರೆ ಮಾತ್ರ
1: ಹೋಗ ಊರೂರು ಸಂಚಾರ ಮಲ್ಪು ಪ್ರಪಂಚ ಬಜಿ ಕುಜುಂಬೆ
0: ಏನಾರು ಸಾಧ್ಯ ಐತಿ ಈರೇ ಸರಿ
1: ಇಜ್ಜಿ ಏನಾರು ಆ ಒಂದು ಕಂಪನ ಕಾರಣಗೆ ನಿನ್ನನ್ನು ಕಡಪಡೊಂದು ಏರಾಳ ಒರಿ ಕೊರತೆ ಪಣಪುನ ಇಪ್ಪು ಓಡು ಓಡು ದಾಯಿ ಇಜ್ಜಿನ ನಮಕ ಪ್ರಚಾರ ಇಜ್ಜತ್ತ ಐದು ಓಡಾದ್ರೆ
0: ನಮನೆ ಅವಲ್ಲಿ ಬಂದ್ಬಿಡತ್ತೆ ಸ್ವಚ್ಛಗೊಳಿಸುವುದೇ ನಿನ್ನನ್ನು ಬಂದ್ಬಿಡತ್ತೆ
1: ಸ್ವಚ್ಛಗೊಳಿಸ
0: ಪಣಪಿನಕ್ಕೆ ಪಣೊಂದು ಪಣ್ಣ ಅಂತ ದಾನೆ
1: ಬಿಡು
0: ಹಾ ಹಂದಿ ಇದ್ದಲ್ಲಿ ಹೊರಗೇರಿ ಹೆಂಗೆ ಶುದ್ಧವೋ ಹಾಗೆ ನಿಂದ ಕರೀಡಬೇಕು ಹೊರವ ಇರೇ ಮಂದಿ ಒಲಿಬಿರಿ ಪಕ್ಕ ಹೆಂಗ್ ಪಕ್ಕ ಗೊತ್ತಾಗುದು
1: ಅವು ನಿನ್ನ ಬಾಯಿಡೆ ಬರಡಂದು ಅವ ಕಾತನಿ
0: ಹನ್ನೊಂದು ಗೊತ್ತಾಂಡಿ ಈರ ಈರಿಯನ್ನ ಅಮ್ಮರಾದ ಗುಡಿನ ಈರಿನ ಜನ್ಮ ಸಾರ್ಥಕ ದೇವಣ್ಣ ಹಿರಿಯರಿಗೆ ಏನು ಕಲ್ತದಿನ ತಂದು
1: ಊರಾಗಿ ಮಗ ಹೋದು ನಾಡು ಆಯೆ ಹೆಡ್ಡೆ ಆದಿಪ್ಪಡು ಆಯನ ಪ್ರಪಂಚ ಆಯನಾತಮಲ್ಲ ಬುದ್ಧಿವಂತ ಏರ್ಲ ಇಜ್ಜಿ ಪಂಡದ ಮಲೆಗೆ ಮದುವೆ ಮಲ್ತು ಬರೋರು
0: ಆಯ ಮಂಗೆ ಏನನೇ ಹೆಡ್ಡೆ ಎಂದು ಹೊಂಡೇಡ
1: ನಿನ್ನರ್ದಲ್ಲ ಹೆಡ್ಡೆ ಆದಿ

ಬೇರೆ ಮಾಡ್ತು ಅಂದಿಟ್ಟೆ. ಒಂದು ದಿನ ಗೌಡೇಲನ್ನೆಲ್ಲ ತಿರ್ಬಂದೆ, ನಮಗ ಕಾಲ ಬಾಳಿ ಕುಸಿ ಬೇರೆ ಮತ್ತೆ ಎದ್ದೆ ಮಲ್ಪಾಯಿ ನಿಕ್ ಪಾತ್ರ ಪನ್ನ ಕುಲಿ ಪನ್ನ ಕುಲಿ ಪನ್ನ ಸಹಿತ ಪಾತ್ರ ಬತ್ತಿ ಮತ್ತು ಬತ್ತು ಪನ್ನ ಉಜ್ಜಿ ಕಾಲಿ ಕೈ ಒದೆ ಒತ್ತು ಎಲೆ ಗೊತ್ತು ಅಚ್ಚಿನ ಬಂದೆ ಪನ್ನ ಕೊಲ್ತೇ ಡಾಕ್ಟರ್ ಬಂದು ಬುದ್ಧಿ ಮಾತ ಅಂತ ಬುಲೋದು ಯಾನು ನಿಕ್ಕಂತೆ ನೇಯ್ಕೊಳ್ಪೆ ನೇಯ್ ಪಾತ್ರ ಬಂದಿ ನೇಯ್ಕೊಳಿಯಲ್ಲ ಅಚ್ಚಿ ಬಂತನತೆ ನನ್ನ ಗೌಡಿಯಲ್ಲಿ ಹೆಂಚಿನ ಕೊಂಡಲ್ಲ ಮತ್ತೆ ಕತ್ತೊಂದು ಬರೋದೊಂದು ನೇಯಿಂದ ಮತ್ತೆ ಕತ್ತೊಂದು ಬತ್ತೇವೆ ಇಲ್ಲಾರ ಬರ್ತದ್ದು ನಗ ದಾತೊಂದು ದಾಳ ದೀತಿ ಜಾತಿ ಚಂದಿ ಆತು ನಿನ್ನತೆ ದಾಳ ನೇಯಿ ಓದಿ ಕುಂಜಿಯೇ ನೀರಾದ ಓದಿಪ್ಪತೆ ಅಚ್ಚು ತಲೆ ಎನ್ನ ಕೆಬಿಟ್ಟು ಬರ್ತದ ಪಿಂತ ಹೇಳಿ ಮುಖಮಂಡಲ ನನ್ನ ಗೌಡಿಯಲ್ಲಿ ಹೆಂಚಿನಲ್ಲ ಕೊಂದ ಮಗ ಒಂದು ಕದ್ದಾದ ನೀರು ಪಾತ ಇಟ್ಟು ಪಾತೊಂದು ಬರೋದು ಮನದಲ್ಲಿ ಗೌಡಿಯರು ಬಂದೇವೆ ನಿಕ್ಕ ನೇಯ್ ಮಾತ ಕೊಂದ ಪ್ರೇತನ ಆಪಿಟಿ ಮಗ ನೀ ಕೊಂಜಿ ನಾಯ್ದಕ್ಕೆ ನೀ ಕೊಲ್ಪ ಇಲ್ಲ ಕೊಂದದ್ದು ಗೊಬ್ಬುಲ ಒಂದೇ ಬುದ್ಧಿ ಪುಳಿಯವದೇ ಅಚ್ಚಿ ಬಂತನದೇ.

ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡೆದಿ, ಇದರ ನಾಲ್ಕನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ

0: 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಒಂಚೂರು ಇಂಚಿಗೆನ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಲ್ಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡ.

ಯಾನ್ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

はい。

ಕಿತ್ತಿರಿಟ ತುಳು ಪ್ರಸಾರಕ್ಕೆ ನೊಂದಿದ್ದರು. ಇಡಗು ಈ ಕಾರ್ಯಕ್ರಮ ಮುಗಿಂಡು. ನನ್ನ ದುಂಬುದ ತುಳು ಪ್ರಸಾರ ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗು ರಂಗದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ಲಾಲ್ ಬಾಲ್ ಏಡಿ ಲೊಸ್ಟೋರ್ ಕೊಟ್ಟಾರ ಚೌಗಿ ಕೋಳೋ ಪಣಬೋರ್ ಆರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜ ಅಳಗಡೆ ಕೋಲ್ನಾಡ್ ಕಾರ್ನ ಮುಲ್ಕೆ ಪಡೆದ್ರೆ ಎರ್ಮಾ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

रेडियो सारंग 107.8 FM।